101 ದಶಾಂಶ 8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 17 ತಾರೀಖು ಸೋಮವಾರ. ನಿಲಯದ ನಮ್ಮ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಸಮಯ ಬೆಳಗಿನ 5:59.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ. ಇಂದಿನ ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:30 ಸೇವಾ ಮಾಹಿತಿ. 7:45 ಇಂದು ಮುಂಜಾನೆ 8:35 ಹಾಗೂ 9:30 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳಲ್ಲಿ ಗಾನಗಂಗೆ 10:30 ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. 1:20 ಚಿತ್ರಗೀತೆಗಳು.

ಇನ್ನು ನಿಲಯದ ನಮ್ಮ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಸವಿಗಾನ, 6 ಗಂಟೆಗೆ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯ್ ಎಸ್ ಸಾಳುಂಕೆ, ನಂತರ ಜಾನಪದ ಸಂಗೀತ ಪ್ರಸಾರವಾಗುವುದು. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 8:30 ಪುಷ್ಪಹಾರ, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 2:00 ಅವರಿಂದ ಗಾಯನ ಮೂಡಿಬರಲಿದೆ. 10:00 ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆಗಳು.

ಆತ್ಮೀಯರೇ, ಇದೀಗ ತಾವು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ, ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಅವರ ರಚನೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:30, ಚಿಂತನ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ, ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ.
2: ಅರಿತು ಆಚರಿಸಿದಲ್ಲಿ ಮಾತ್ರ ಉತ್ಸವಗಳು ಅರ್ಥಪೂರ್ಣವಾಗುತ್ತವೆ. ಹಬ್ಬಗಳ ಹಿನ್ನೆಲೆಯ ತತ್ವ ತಿಳಿದರೆ ಆಚರಣೆಯು ಆತ್ಮೀಯವಾಗುತ್ತದೆ, ಹೃದ್ಗತವಾಗುತ್ತದೆ, ಆಗ ಅದು ಸ್ಪಿರಿಚುವಲ್ ಆಗುತ್ತದೆ, ಇಲ್ಲವಾದರೆ ಬರೀ ರಿಚುವಲ್ ಆಗಿಬಿಡುತ್ತದೆ. ಇಂದಿನ ನಮ್ಮ ಬಹುಪಾಲು ಹಬ್ಬ ಹರಿದಿನಗಳು, ಉತ್ಸವಾಚರಣೆಗಳು ಅರ್ಥ ತಿಳಿಯದ ಒಣ ಆಚರಣೆಗಳು ಮಾತ್ರವಾಗುತ್ತಿದ್ದು ನಮ್ಮ ಯುವಜನರು ಆಚರಣೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಯೇಷ್ಠ ಆಷಾಢಗಳ ಬಿರು ಮಳೆಗಳ ನಂತರ ಬರುವ ಶ್ರಾವಣದ ಈ ಪಂಚಮಿಯ ಸುಸಂದರ್ಭದಲ್ಲಿ ಅರಳಿ ನಿಂತ ಪ್ರಕೃತಿಯ ನಡುವೆ ನಾಗಪಂಚಮಿ ಹಬ್ಬ ಬರುತ್ತೆ. ಮಲೆನಾಡಿನಲ್ಲಂತೂ ಮಳೆಯಲ್ಲೇ ಹಬ್ಬ. ಹುಣಸೆ ಮರಕ್ಕೆ ಜೋಕಾಲಿ ಹಗ್ಗ ಕಟ್ಟಿ ತೂಗಾಡುವ ಮಕ್ಕಳ ಸಂಭ್ರಮ ಒಂದೆಡೆ, ಮಡಿ ಬಟ್ಟೆ ಧರಿಸಿ ಹುತ್ತ ಹುಡುಕಿ ಹೋಗಿ ಹಾಲೆರೆದು ಬರುವ ನಾರಿಯರ ನಿಯಮಗಳು ಮತ್ತೊಂದೆಡೆ, ನಾಗಬನಗಳನ್ನು ಅಚ್ಚುಕಟ್ಟು ಮಾಡಿ ಅಲಂಕರಿಸಿ ಅಲ್ಲಿ ನಡೆಸುವ ಕ್ಷೀರಾಭಿಷೇಕ ಮತ್ತು ವಿಶೇಷ. ಕೇದಿಗೆ ವನಗಳಲ್ಲಿ ನಾಗ ಕ್ಷೇಮವಾಗಿ ವಾಸಿಸುತ್ತಾನೆ ಎಂದು ನಂಬುತ್ತಾ ಅವನಿಗೆ ಪ್ರಿಯವಾದ ಕೇದಿಗೆ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತೇವೆ. ತೆಂಗಿನ ಎಳನೀರು, ಅದರಲ್ಲೂ ಗೆಂದಾಲೆ ಬಂಡ ಕೊಂಡು ತಂದು ನಾಗನಿಗೆ ಅಭಿಷೇಕ ಮಾಡುತ್ತೇವೆ. ಸಾಮಾನ್ಯವಾಗಿ ನಾಗನೆಂದರೆ ಭಯ ಜಾಸ್ತಿ. ತಪ್ಪಿ ನಡೆದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಕೊಡುವ ಈ ನಾಗ ಭಗವಂತನ ಪ್ರತಿನಿಧಿ ಅಥವಾ ಭಗವಂತನ ಸ್ವರೂಪವೇ ಆಗಿರುತ್ತಾನೆ. ವಿಶೇಷತಃ ದಕ್ಷಿಣ ಕನ್ನಡ ಕರಾವಳಿ ಸೀಮೆಯಲ್ಲಂತೂ ನಾಗಾರಾಧನೆ ತುಂಬ ವಿಶಿಷ್ಟ. ಎಲ್ಲ ಗೃಹ ಪ್ರವೇಶಗಳ ಸಂದರ್ಭಗಳಲ್ಲಿಯೂ ಭೂಮಿಯೊಳಗೆ ವಾಸಿಸುತ್ತಿದ್ದ ನಾಗಗಳಿಗೆ ಮನೆ ಕಟ್ಟುವಾಗ ಆಗಿರಬಹುದಾದ ತೊಂದರೆಗಳಿಗೆ ಕ್ಷಮೆ ಬೇಡಿ ತಪ್ಪು ಕಾಣಿಕೆ ಹಾಕಿ ದಾನ ಧರ್ಮಗಳಿಂದ ಪೂಜಿಸುತ್ತೇವೆ. ನಾಗಗಳ ಭೂಮಿ ಇದು. ಇಲ್ಲಿ ನಾವು ಮನೆ ಕಟ್ಟಿ ವಾಸಿಸಲು ನಾಗದೇವರ ಕೃಪೆ ಬೇಕು. ನಾಗದೋಷಗಳಿಗಂತೂ ಬಲು ವಿಶಿಷ್ಟವಾದ ನಾಗಪ್ರತಿಷ್ಠೆ, ನಾಗಬಲಿಯಂತಹ ಪರಿಹಾರಕ ಪೂಜೆಗಳಿವೆ. ಇದು ಒಂದು ರೀತಿಯ ಪ್ರಕೃತಿ ಪೂಜೆಯೇ ಸರಿ. ಅತಿ ಹೆಚ್ಚು ಭಕ್ತರು ಬಂದು ಪೂಜಿಸುವ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಈ ನಮ್ಮ ಕರಾವಳಿಯಲ್ಲಿಯೇ. ಅನೇಕರ ಮನೆ ದೇವನಾಗಿ, ಗ್ರಾಮ ದೇವನಾಗಿ ನಾಗಬ್ರಹ್ಮನು ವಿರಾಜಿಸುತ್ತಾ ಇದ್ದಾನೆ. ನಾಗಾರಾಧನೆಗೆ ಯೌಗಿಕ ಸಂಕೇತಗಳಿವೆ. ಇದು ಯೌಗಿಕ ಸಿದ್ಧಿ ಮಾರ್ಗವೇ ಸರಿ. ಜನ್ಮ ಜನ್ಮಾಂತರಗಳ ಸಂಗ್ರಹಿತ ಪುಣ್ಯ ಪಾಪ ಕರ್ಮಗಳ ಫಲಾನುಭವಕ್ಕಾಗಿ ಮತ್ತೆ ಮತ್ತೆ ಜನ್ಮವಾಗುತ್ತದೆ. ಚಿತ್ತದ ಈ ಸಂಗ್ರಹಾಲಯ ಖಾಲಿಯಾದಂದು ನಮಗೆ ಪುನರ್ಜನ್ಮದಿಂದ ಮುಕ್ತಿ. ಮೂಲ ಚೈತನ್ಯದ ಸಾಕ್ಷಾತ್ಕಾರಕ್ಕಿರುವ ಪ್ರತಿಬಂಧಕವೇ ಈ ಸಂಚಿತ ಕರ್ಮಗಳ

0: ಅಂಧ. ಧರ್ಮಾಚರಣೆಗಳ ಜೊತೆಗೆ ಯೌಗಿಕ ಉಪಾಸನೆಗಳು ಆತ್ಮಸಾಕ್ಷಾತ್ಕಾರಕ್ಕಿರುವ ಮಾರ್ಗಗಳು. ಕುಂಡಲಿನಿ ಶಕ್ತಿಯು ಮೇರುದಂಡದ ಮೂಲಾಧಾರದಲ್ಲಿ ಕುಳಿತಿದೆ. ಈ ಕುಂಡಲಿನಿ ಜಾಗೃತವಾಗಬೇಕಿದೆ. ಸುರಳಿ ಸುತ್ತುಕೊಂಡ ಈ ನಾಭಿ ಕೆಳಗಿನ ಮೂಲಾಧಾರದಲ್ಲಿ ಮಲಗಿರುವಂತಹ ಸರ್ಪರೂಪದ ಕುಂಡಲಿನಿ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಜಾಗೃತವಾದಾಗ ಹೆಡೆ ಬಿಚ್ಚಿಕೊಂಡು ಈ ಸರ್ಪವು ಮೂಲಾಧಾರ ಚಕ್ರದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಉದರ ಕೇಂದ್ರದ ಸ್ವಾಧಿಷ್ಠಾನ ಚಕ್ರ ದಾಟಿ ಸುಷುಮ್ನ ಇಡ ಪಿಂಗಳ ನಾಡಿಗಳ ಮೂಲಕ ಹೃದಯ ಕೇಂದ್ರದ ಅನಾಹತ ಚಕ್ರಕ್ಕೆ ಬರುತ್ತದೆ. ಇಲ್ಲಿನ ವಿಷ್ಣು ಗ್ರಂಥಿಯನ್ನು ವಿಭೇದಿಸಿಕೊಂಡು ಈ ಮಿಡಿನಾಗನು ಕಂಠ ಕೇಂದ್ರದ ವಿಶುದ್ಧ ಚಕ್ರವನ್ನು ಭೇದಿಸಿಕೊಂಡು ಭ್ರೂ ಮಧ್ಯದ ಕೇಂದ್ರದ ಆಜ್ಞಾಚಕ್ರದ ರುದ್ರ ಗ್ರಂಥಿಯನ್ನೂ ವಿಭೇದಿಸುತ್ತಾನೆ. ನೆತ್ತಿಯ ಸಹಸ್ರಾರ ಗ್ರಂಥಿಗೆ ಹೋಗುತ್ತದೆ. ಹೀಗೆ ಜಾಗೃತನಾದ ನಾಗನ ಪೂಜೆಯೇ ನಾಗಪಂಚಮಿ. ಹೀಗೆ ಮೇಲ್ಮುಖವಾಗಿ ಪ್ರವಹಿಸುವ ಬ್ರಹ್ಮ ಪ್ರಜ್ಞೆಯು ಈ ಸರ್ಪದ ಸಹಸ್ರಾರ ಪ್ರವೇಶವನ್ನು ಚೈತನ್ಯದ ಸಾಕ್ಷಾತ್ಕಾರವೇ ಎನ್ನುತ್ತೇವೆ. ಕಠೋರ ಯೋಗ ಸಾಧನೆಯೇ ಈ ನಾಗನ ಅಂತರ್ಯಾತ್ರೆ. ನಾಗಪಂಚಮಿಯ ಆಧ್ಯಾತ್ಮಿಕ ಉಪಾಸನೆ, ನಾಗನ ಆರಾಧನೆ, ತತ್ಪರಿಣಾಮವಾಗಿ ಉಂಟಾಗುವ ಆತ್ಮಾನಂದವೇ ನಾಗದೇವನ ಪ್ರಸಾದ.
1: ಇದುವರೆಗೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಚಿಂತನೆ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ಕೇಳಿ ಕಾರ್ಯಕ್ರಮ, ರೈತರಿಗೆ ಸಲಹೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಸಾವಯವ ಕೃಷಿಯೊಳಗೆ ಬೀಜಾಮೃತದ ಮಹತ್ವ ಏನದ ಅನ್ನೋದನ್ನ ನೋಡೋಣ. ಬೀಜಾಮೃತದೊಳಗೆ ಅನೇಕ ಪ್ರಯೋಜನಕಾರಿ ಅಣುಜೀವಿಗಳು ಇರ್ತಾವ. ಈ ಅಣುಜೀವಿಗಳು ಪೋಷಕಾಂಶಗಳನ್ನು ಪೂರೈಸೋದ್ರೊಳಗೆ ಸಸ್ಯ ಪ್ರಚೋದಕಗಳನ್ನು ಉತ್ಪಾದಿಸಿ ಬೆಳೆ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸ್ತಾವ. ಬೀಜಾಮೃತದಲ್ಲಿರುವಂತಹ ಪ್ರಯೋಜನಕಾರಿ ಅಣುಜೀವಿಗಳು ಬೀಜದಿಂದ ಹರಡುವ ಮತ್ತು ಮಣ್ಣಿನೊಳಗೆ ಇರುವಂತಹ ರೋಗಾಣುಗಳ ಬೆಳವಣಿಗೆಯನ್ನು ತಡೆಯೋದಕ್ಕೆ ಸಹಕಾರ ನೀಡ್ತಾವ. ಬೀಜಾಮೃತದೊಳಗೆ ಅನೇಕ ಪೋಷಕಾಂಶಗಳಿದ್ದು ಸಸ್ಯದ ಬೆಳವಣಿಗೆಯನ್ನು ಉತ್ತಮಗೊಳಿಸ್ತಾವ. ಬೀಜಾಮೃತ ದ್ರಾವಣ ತಯಾರು ಮಾಡೋದಕ್ಕೆ 5 kg ಆಕಳ ಸಗಣಿಯನ್ನು 50 liter ಡ್ರಮ್ನೊಳಗೆ ಒಂದು ರಾತ್ರಿ ನೆನೆ ಹಾಕಿ ಮರುದಿವಸ ಸಗಣಿ ಹಿಂಡುವುದು ಮತ್ತು ಇದಕ್ಕೆ 5 liter ಗೋಮೂತ್ರವನ್ನು ಬೆರೆಸಬೇಕು. 50 gram ಸುಣ್ಣವನ್ನು 1 liter ನೀರಿನೊಳಗೆ ದ್ರಾವಣ ಮಾಡಿಕೊಂಡು ಇದನ್ನು ಸಗಣಿ ಮತ್ತು ಗೋಮೂತ್ರ ದ್ರಾವಣದ ಜೊತೆ ಸೇರಿಸಬೇಕು. ಬೀಜಾಮೃತದೊಳಗೆ ಬೀಜವನ್ನು ಬಿತ್ತನೆಗೆ ಮುಂಚೆ 1-5 ನಿಮಿಷದ ತನಕ ನೆನೆಸಿ ಬಿತ್ತನೆ ಮಾಡುವುದರಿಂದ ಬೀಜಗಳ ಮೊಳಕೆ ಪ್ರಮಾಣ 98-99% ಆಗ್ತದೆ. ಉತ್ತಮ ಇಳುವರಿಗೆ ಗುಣಮಟ್ಟದ ಬೀಜ ಅತಿ ಅವಶ್ಯ. ರೈತರು ಬಿತ್ತನೆಗೆ ಮತ್ತು ಬೀಜೋತ್ಪಾದನೆ ಮಾಡೋದಕ್ಕೆ ಬೇರೆ ಬೇರೆ ವಿಧದ ಬೀಜಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ರೈತರಿಗೆ ಲಭ್ಯ ಇರುವಂತಹ ವಿವಿಧ ಬೀಜಗಳು ಮತ್ತು ಅವುಗಳನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಇಲ್ಲದ. ಚೀಲದ ಮೇಲೆ ಇರುವಂತಹ ಬಣ್ಣದ ಚೀಟಿಗಳ ಆಧಾರದ ಮೇಲೆ ಇದು ಯಾವ ಬೀಜ ಅನ್ನುವಂತಹ ವಿಚಾರವನ್ನು ನಾವು ಗುರುತಿಡಬಹುದು. ಇದರೊಳಗೆ ಅನೇಕ ಬಗೆಯ ಬೀಜಗಳದಾವ. ತಳಿವರ್ಧಕ ಬೀಜ, ಮೂಲ ಬೀಜ, ಪ್ರಮಾಣಿತ ಬೀಜ, ನಿಜಗುಣ ಚೀಟಿ ಬೀಜ, ಈ ಥರ ಬೇರೆ ಬೇರೆ ವರ್ಗದ ಬೀಜಗಳದಾವ. ತಳಿವರ್ಧಕ ಬೀಜದ ಬಗ್ಗೆ ನೋಡೋದಾದ್ರೆ ಈ ಬೀಜದ ಚೀಲಕ್ಕೆ ಹಳದಿ ಬಣ್ಣದ ಲೇಬಲ್ಗಳನ್ನು ಅಂಟಿಸಿ ಹೊಲ್ದಿರ್ತಾರೆ. ಈ ತಳಿವರ್ಧಕ ಬೀಜಗಳಲ್ಲಿ ಆನುವಂಶಿಕ ಶುದ್ಧತೆ 100% ಇರ್ತದೆ. ಈ ತಳಿವರ್ಧಕ ಬೀಜಗಳನ್ನು ಮೂಲ ಬೀಜಗಳ ಉತ್ಪಾದನೆಗಾಗಿ ಉಪಯೋಗ ಮಾಡ್ತಾರೆ. ಇನ್ನು ಮೂಲ ಬೀಜದ ಬಗ್ಗೆ ಹೇಳಬೇಕು ಅಂತಂದರೆ ಈ ಬೀಜದ ಚೀಲಕ್ಕೆ ಬಿಳಿ ಬಣ್ಣದ ಲೇಬಲ್ಗಳನ್ನು ಅಂಟಿಸಿ ಹೊಲ್ದಿರ್ತಾರೆ. ಈ ಮೂಲ ಬೀಜಗಳಲ್ಲಿ ಆನುವಂಶಿಕ ಶುದ್ಧತೆ 99% ಇರ್ತದೆ. ಮೂಲ ಬೀಜಗಳನ್ನು ಪ್ರಮಾಣಿತ ಬೀಜೋತ್ಪಾದನೆಗೆ ಉಪಯೋಗ ಮಾಡ್ತಾರೆ. ಪ್ರಮಾಣಿತ ಬೀಜ ಅಂದರೆ ಸರ್ಟಿಫೈಡ್ ಸೀಡ್. ಈ ರೀತಿಯ ಬೀಜದ ಚೀಲಗಳಿಗೆ ಬೀಜ ಪ್ರಮಾಣ

ಸಂಸ್ಥೆಯವರು ನೀಡಲಾದಂಥ ನೀಲಿ ಬಣ್ಣದ ಲೇಬಲ್ಗಳನ್ನು ಅಂಟಿಸಿರ್ತಾರೆ. ಈ ಬೀಜಗಳಿಗೆ ಆನುವಂಶಿಕ ಶುದ್ಧತೆ ನೇರ ತಳಿಗೆ ಸಂಬಂಧಪಟ್ಟಂಗ ಶೇಕಡ 98% ಇರ್ತದೆ. ಇನ್ನು ನಿಜಗುಣ ಚೀಟಿ ಬೀಜ ಅಂತಂದರೆ ಇದನ್ನು ಟ್ರೂತ್ಫುಲ್ ಲೇಬಲ್ ಅಂಥೇಳಿ ಕರೀತಾರೆ. ಈ ಬೀಜಗಳು ಪ್ರಮಾಣಿತ ಬೀಜಕ್ಕಿರುವಂತಹ ಗುಣಮಟ್ಟದಂಗ ಸಮರ್ಪಕವಾಗಿದ್ದು ಇಂತಹ ಚೀಲಗಳಿಗೆ ಬೀಜೋತ್ಪಾದಕರು ತಮ್ಮದೇ ಆದಂತಹ ಹಸಿರು ಬಣ್ಣದ ಲೇಬಲ್ಗಳನ್ನು ಅಂಟಿಸಿ ಹೊಲ್ದಿರ್ತಾರೆ. ಬೀಜದ ಗುಣಮಟ್ಟದ ಖಾತರಿ ಬಗ್ಗೆ ಸ್ವತಃ ಬೀಜೋತ್ಪಾದನಾ ಸಂಸ್ಥೆಯವರು ಜವಾಬ್ದಾರರಾಗಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ಈ ಮುಂದೆ ಹೇಳುವಂತಹ ಮೊಬೈಲ್ ನಂಬರ್ನ ಸಂಪರ್ಕ ಮಾಡಬಹುದು. 9448 4383 89

ಆತ್ಮೀಯರೇ, ಇಂದು ಮುಂಜಾನೆ 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಂತರ ಚಿತ್ರಗೀತೆಗಳು ನಿಲಯದಿಂದ

ಇಂದು ಮಧ್ಯಾಹ್ನ 12:05 ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:40. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿ ಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ.

0: व्यवस्थां विधातुम् एषः निर्णयः समिति अनुशंसया गृहीतः। भारतं श्वः नवदिल्ल्यां द्वादशं ब्रिक्स ऋतुदशा मन्त्रिणां सम्मेलनम् आयोजयिष्यति। इतः प्राक् अद्य ऋतुदशा कार्यसमूहस्य जलवायु परिवर्तनस्य सुस्थिर विकासस्य विषये सम्पर्क समूहस्य च ब्रिक्स वरिष्ठ अधिकारिणां सभा भविष्यति। 26,000 भारतस्य ब्रिक्स अध्यक्ष पदस्य विषयः स्थितिस्थापकतायाः नवान्वेषणस्य सहकारस्य सुस्थिरतायाः च निर्माणम् इत्यस्ति। भारतम् अद्यारभ्य अगस्तमासस्य 23rd दिनांकं यावत् नवदिल्लीनगरे स्थिते इंदिरा गांधी स्टेडियम इति स्थाने BWF विश्व चैंपियनशिप स्पर्धाम् आयोजयिष्यति। 2000 स्पर्धायाः अनन्तरमिदं द्वितीयवारं यदा भारतदेशः एतां स्पर्धाम् आयोजयति। FIH पुरुष हॉकी विश्व चषक स्पर्धा मालिकायां भारतीय पुरुष हॉकी दलम् अद्य स्वस्य विजय यात्रां निरन्तरं कर्तुं इंग्लैंड दलेन सह स्पर्धिष्यते इति वार्ताः।
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:00.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
5: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
4: ಅನ್ನ ಚೆಲ್ಲಲು ನಿಮಿಷ ಸಾಕು,
5: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
4: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
5: ಅನ್ನ ಪರಬ್ರಹ್ಮನ ಸ್ವರೂಪ,
4: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
5: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
4: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
5: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
4: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಇದೀಗ ಸಮಯ ಬೆಳಗಿನ 7:02. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರಗೊಳ್ಳಲಿದೆ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇಲ್ಲದವರಿಗೆ ಆಸರೆ ಆಗುವುದೇ

0: ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪರಂಪರೆಯನ್ನು ಪಸರಿಸುವ,
1: ಐತಿಹಾಸಿಕ ಸ್ಥಳಗಳ ಪರಿಚಯ,
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೇಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೆ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಹೀಗೆ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಿದೆ. ಈ ಯೋಜನೆಯಲ್ಲಿ ಮಣ್ಣಿನ

0: ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. PMDS ಅನ್ನೋ ವಿಧಾನವನ್ನು ಕೂಡ ಬಳಸಲಾಗ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ, 1 ಎಕರೆಯಲ್ಲಿ ಸುಮಾರು 8 ರಿಂದ 10 ಕೆಜಿ ಬೀಜಗಳನ್ನ, ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40 ರಿಂದ 65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ PMDS ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ, ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5 ರಿಂದ 2 ತಿಂಗಳಲ್ಲಿ 10 ರಿಂದ 12 ಟನ್ ಗೊಬ್ಬರವನ್ನು ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತಹ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8 ರಿಂದ 10 ಕೆಜಿ ಬೀಜಗಳು ಬೇಕಾಗಬಹುದು. 1.5 ರಿಂದ 2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
1: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು, ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗೆ ಹಾಲು ಹೊಯ್ಯದಂದ್ರ ದೊಡ್ಡ ಖುಷಿ ಹೆಣ್ಣು ಮಕ್ಕಳಿಗೆ. ದೂರ ಇರ್ಲಿ ಲಗತ್ತಿರ್ಲಿ, ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದು ಅಂತ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದ್ರಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ನ ಮಾಡಿ 4 ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ. ನಾ

0: ತಾಯಿ ಇಲ್ಲದ ತಂಗಿ ನನ್ ದಾರಿ ನೋಡ್ತಿರ್ತಾಳ, ರೊಟ್ಟಿ ಬುತ್ತಿ ಮಾಡಂತ ಕೇಳ್ತಾನ. ರೊಟ್ಟಿ ಬುತ್ತಿ ಮಾಡಕೊಂಡ ಎತ್ತಿನ ಮ್ಯಾಲೇರಕೊಂಡ ರತ್ತನಗೆರಿ ದಾರಿ ಯಾವದರಣ್ಣ ಸೋಮಾನ.
1: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ

0: ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:16. ಭಾವಗೀತೆಗಳು

0: ಆತ್ಮೀಯರೇ, ಇದುವರೆಗೆ ವಿ ಆರ್ ಛಾಯಾ, ಪ್ರಥಮ್ ಭಟ್ ಹಾಗೂ ಸಂಗಡಿಗರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:30:50.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲೂ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
6: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
5: ಅಯ್ಯಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
6: ಏನಾಗಿದೆ?
5: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
6: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
5: ಟಿವಿ ಮುಂದ ಕೂಡೋದು ಬಿಡ ನಿನ್ನ.
6: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
5: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆನ ನಿನಗ ಮೈ ಮ್ಯಾಗ?
6: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
5: ಏ ಬಾಯ್ ತೆಗಿಬೇಡ ಇನ್ನ.
6: ಅಯ್ಯೋ ನನ್ನ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಪ್ರಸಾರಗೊಳ್ಳಲಿರುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 7:34 ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇನ್ನು ಮುಂದೆ ಜಾಹೀರಾತು, ನಂತರ 7:35ಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50ಕ್ಕೆ 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02ಕ್ಕೆ 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1-30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿಯ ಜನಗಣತಿಯಲ್ಲಿ ಜಾತಿಯ ವಿವರವೂ ಸೇರಿದಂತೆ ಜನಸಂಖ್ಯಾ ವಿವರ, ಫಲವತ್ತತೆ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 40 ಪ್ರಶ್ನೆಗಳಿವೆ. ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು ಮತ್ತು ಲಡಾಖ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಖ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2ನೇ ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ಸಂಜೆ 6 ಗಂಟೆಯವರೆಗೆ 2ನೇ ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ

0: ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು ಮಧ್ಯಾಹ್ನ 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ 4 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9 ಶ್ರೇಯಾಂಕಿತೆ PV ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ.

0: ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯುಕಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಐದನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈಪಡೆದು ಈಗಾಗಲೇ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:45 20 ಸೆಕೆಂಡುಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: తరం దాదా
1: శివన ఒలిసిదక్క ఊహన మాడబేక ఓ హెల్ప

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಾಪ ಪುಣ್ಯ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.

ಇನ್ನೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ತಾಯಿಗೆ ತಕ್ಕ ಮಗ ಚಿತ್ರದಿಂದ ಆದ ಗೀತೆ. ಗೀತ ರಚನೆ ಜಿ ಉದಯಶಂಕರ ಅವರದು, ಸಂಗೀತ ಟಿ ಜಿ ಲಿಂಗಪ್ಪ.

ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ ಆಯ್ದ ಗೀತೆ. ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು.

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಾಪ ಪುಣ್ಯ, ತಾಯಿಗೆ ತಕ್ಕ ಮಗ ಹಾಗೂ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದಿರಿ. ಮತ್ತೆ ಈ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮುಂಜಾನೆ 8:35. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 8:00 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸರಿಯಾಗಿ 8:00 ದೆಹಲಿ ಕೇಂದ್ರದ ಸಹ

0: Badminton World Championships to begin today in New Delhi. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
1: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕೇಳಿ ಆಯುಷ್ವಾಣಿ
2: ಕೇಳುವರೆಲ್ಲರಿಗೂ ನಮಸ್ಕಾರ ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನ ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ ಆದರೆ ಅವುಗಳ ಪ್ರಾಮುಖ್ಯತೆ ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ ಎರಡು ಔಷಧೀಯ ಸಸ್ಯಗಳ ಔಷಧೀಯ ಮೂಲಿಕೆಗಳ ಔಷಧೀಯ ಗುಣಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಅರಿಶಿಣ ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಾಲಾಂಗ ಅಂತ ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನ ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ ಇದರ ಹೂವು ನೋಡಲು ಆಕರ್ಷಕ ಸುವಾಸನೆ ಭರಿತ ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ ಹಸಿ ಅರಿಶಿನದ ಕೊಂಬನ್ನು ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಎಲೆ ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ ಇದನ್ನು ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲ ಥರದ ಕಾಯಿಲೆಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುತ್ತೆ ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು ನೆಗಡಿ ಶೀತ ಉಂಟಾಗೋದು ಸಹಜ ಇಂಥ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನು ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದರೆ ಈ ರೀತಿಯ ಶೀತ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ ಅರಿಶಿಣವನ್ನು ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್ ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ ಇದರ ಹಣ್ಣು ಬೀಜ ಎಲೆಗಳಲ್ಲಿ ಔಷಧೀಯ ಗುಣ ಇದೆ ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ ಆದ ಕಾರಣ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ ಈ ಎರಡೂ ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 8:35 ಹತ್ತು ಸೆಕೆಂಡುಗಳು. ಚಿತ್ರಗೀತೆಗಳ ಕಾರ್ಯಕ್ರಮ

ಇದೀಗ ತಾವು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಘಟಿಕರ ಧ್ವನಿಗಳಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರ ಮಹಿಮೆ ಚಿತ್ರದಿಂದ ಆದ ಗೀತೆಯನ್ನು ಕೇಳುತ್ತಿರುವಿರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದೀಗ ಚಿತ್ರ ಅವರ ಧ್ವನಿಯಲ್ಲಿ ತಾಯಿ ಇಲ್ಲದ ತಬ್ಬಲಿ ಚಿತ್ರದ ಗೀತೆ ಮೂಡಿಬರುತ್ತಿದೆ.

ಪರಮಾರ್ಥದ ಸಾಧನೆಗೆ

0: ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪೂಜಾ ಫಲ, ಎಳೆಯೂರು ಸಿದ್ಧಲಿಂಗೇಶ್ವರ ಮಹಿಮೆ, ನಾಗಮಂಡಲ, ತಾಯಿ ಇಲ್ಲದ ತಬ್ಬಲಿ ಹಾಗೂ ಸೇವಂತಿ ಸೇವಂತಿ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದಿರಿ. ಮತ್ತೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮುಂಜಾನೆ 9:30. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಆಗಿದೆ.
1: ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
0: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟ ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರಿ ಅತ್ತಿಯವ್ರ.
1: ಅಯ್ಯ ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
0: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
0: ಒಲಿ ಮ್ಯಾಗ ಇದ? ಹಾ ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
1: ಟಿವಿ ಮುಂದ್ ಕೂಡೋದ್ ಬಿಡ ನಿನ್ನ.
0: ಇಲ್ಲಿಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
1: ಲೇ ಪಾಳಿ ಹಚ್ಚಿ ರೊಕ್ಕ

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್. ಕಾನ್ಫಿಡೆನ್ಸ್ ಇಂದ ಗ್ರೋ. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಶೆಟ್ರ ಶೆಟ್ರ
4: ಪರಸರ ಬರ್ರಿ.
3: ಏನಪ್ಪ ಭಾಳ ದಿನ ಆಯ್ತು ನೋಡಪ್ಪ ನಿನ್ನ ನೋಡಿ.
4: ನೀವೇ ಕಾಣಿಸಾಕ್ತಿಲ್ರಲ್ಲ, ನಮ್ಮ ಅಂಗಡಿ ಇಲ್ಲೇ ನೋಡಾಕ್ತಿರ್ರಿ. ಒಂದು 20 ವರ್ಷದಿಂದ ನೋಡಾಕ್ತಿರ್ರಿ ನಮ್ಮ ಅಂಗಡಿ ಇಲ್ಲೇ ಐತಿ. ನೀವೇ ಕಾಣಿಸಲ್ಲ, ಯಾವಾಗಲೂ ಕೇಳಿದ್ರು ನಿಮ್ಮ ಕಾಕನ ಮಗ ಅದರಲ್ರಿ, ಅವರು ಭೇಟಿ ಆಗ್ತಿರ್ತಾರೆ ಇಲ್ಲಿ. ಅವ್ರು ಕೇಳ್ತಿರ್ತಾರೆ ಎಲ್ಲ ಅದಾರಿಲ್ಲಪ್ಪ ಸರ್, ಪ್ರತಿದಿನ ಬರ್ತಿದ್ರು.
3: ಹೌದಲ್ಲ,
4: ಒಂದು ಕೇಳ್ತಿದ್ದೆ ಇಲ್ಲಿ ಊರಾಗ ಅದಾರ, ಈಗ ಎಲ್ಲ ರಿಟೈರ್ಡ್ ಆಗ್ಯಾರ, ಊರಾಗಿರ್ತಾರೆ ಅಂತ ಅಂದ್ರು. ಭಾಳ ನೀವು ಬಂದಿರೋ ಭಾಳ ಸಂತೋಷ ಐತ್ರಿ, ಬರ್ರಿ ಕೂಡ್ಬಾರ್ದು.
3: ಭಾಳ ರಿಟೈರ್ಡ್ ಆಗಿದೆವಪ್ಪ, ಈಗೆಲ್ಲ ಮಂಡಿ ನೋವು, ಕಾಲು ನೋವು, ಭಾಳ ಅಡ್ಡಾಡೋಕ್ಕಾಗಲ್ಲ. ಸ್ವಾಮಿ ಹಂಗೆ ಅಡ್ಡಾಡ್ಕೋತ ನಿನ್ನ ಕಡೆ ಬಂದೆ.
4: ಬರ್ರಿ ಬರ್ರಿ.
3: ವ್ಯಾಪಾರ ಹೆಂಗಿದೆಪ್ಪ ನಿಂದು?
4: ಏ ಚೆನ್ನಾಗಿದೆ ಸರ್, ಭಾಳ ಚಂದ ನಡೆದೈತ್ರಿ. ನಮ್ಮ ಮಗ ಅದನಲ್ರಿ, ಈಗ ಅವನಿಗೆ ತೊಗೊಂಡಿನ್ರಿ ಜೋಡಿ, ನನಗೆ ಆಧಾರ ಆಗಲತ್ತಂತ ಈಗ.
3: ಅಲ್ಲಪ್ಪ ಅವ್ನ ವಯಸ್ಸಿನ ಈಗಿನ SSLC ಇದ್ದಂಗೆ ಅದಾನ ಅವನು.
4: ಹೌದು ಸರ್, ಹೌದು ರೀ. ಈಗ ಎಕ್ಸಾಮ್ 10th ಅದಾನ್ರಿ, ಈಗ ಈ ವರ್ಷ 10th ಅದಾನ್ರಿ. ಮತ್ತು ನನಗೂ ಏನೈತ್ರಿ ವ್ಯಾಪಾರ ಭಾಳ ಅಲ್ರಿ, ಕಸ್ಟಮರ್ಸ್ ಭಾಳ ಇರ್ತಾರೆ, ಗಿರಾಕಿಗಳು. ಹಂಗಾಗಿ ಒಬ್ಬನೇ ಮೆಂಟೇನ್ ಮಾಡೋದು ಭಾಳ ತ್ರಾಸ ಐತ್ರಿ. ಅದಕ್ಕೆ ಹುಡುಗಗ ನೋಡೋ ಸ್ವಲ್ಪ ಭಾಳ ಸ್ವಲ್ಪ ಆಮೇಲೆ ಸಾಲಿ ಹಂಗೆ ಇರ್ತೈತಿ, ಈಗ ಬಂದು ಸ್ವಲ್ಪ ಕೆಲಸ ಅನ್ನೋಂಗಳ ಮಾಡು, ಹೆಲ್ಪ್ ಆಗು ಅಂತ ಅಂದ್ರೆ.
3: ಹಂಗೆ ಮಾಡಬೇಡ, ಅವಾಗ ಅವನಿಗೆ ಇದು ರುಚಿ ತಗೋತಂದ್ರೆ, ಹಣದ ರುಚಿ ತಗೋತಂದ್ರೆ ಅವ ಇಲ್ಲೇ ಕೂತ್ ಬಿಡ್ತಾನೆ. ಸಾಲಿದ ಹೆಂಗೆ ಮಾಡ್ತಿ?
4: ಸಾಲಿ ಇರ್ತೈತಲ್ಲ ಸರ್, ಈಗ ಕಲ್ತು ಯಾರಿಗೆ ನೌಕರಿ ಸಿಕ್ಕೈತೆ ರೀ? ಈಗ ನಮ್ಮ ಹುಡುಗ ಎಷ್ಟೋ ಮಂದಿ ಕಲ್ತಾರೀಗ, ನೌಕರಿ ಯಾರಿಗೆ ಐತೆ ಹೇಳ್ರಿ? ಅದಕ್ಕೆ ನಮ್ಮ ಹುಡುಗ ಇಲ್ಲಿ ಹಚ್ಚಿದ್ರೆ ಸ್ವಲ್ಪ ದಿನ ರೊಕ್ಕ ಕಾಣ್ತಾನೆ ರೀ, ಇದು ಬಿಸ್ನೆಸ್ ಬೆಳಿತೈತೆ ನಮ್ಮದು, ಆ ವಿಚಾರ ನಂದು.
3: ನಿನಗೆ ನೋಡಪ್ಪ, ಇದು ಹಣ ಬರ್ತೈತಿ ಹೋಗ್ತೈತಿ, ಒಡವೆನೂ ನೀ ಗಳಿಸ್ಬೋದು, ಆದ್ರೆ ಜ್ಞಾನ ಅಕ್ಷರ ಜ್ಞಾನ ಬೇಕಲ್ಲ ಮಕ್ಕಳಿಗೆ, ಅಕ್ಷರ ಜ್ಞಾನ ಬೇಕು. ಅದಕ್ಕೆ ನೀವು ಅವ್ರಿಗೆ ಹಣದ ರುಚಿ, ಹಣ ಆದಮೇಲೆ ಒಡವೆ ರುಚಿ, ಅವರೆಲ್ಲ ಕೈಯಲ್ಲಿ ಆಡ್ತಾಯಿದ್ರೆ ಅವರು ಬೇರೆ ಕಡೆ ಸೆಳಿತದೆ ಅವರಿಗೆ, ಅವರಿಗೆ ಮತ್ತೆ ಶಾಲೆಗೆ ಹೋಗುವ ಒಂದು ಮನಸ್ಸು ಬರಲ್ಲ ಅವರಿಗೆ. ಅವ್ರಿಗೆ ಕಲಿಯಕ್ಕೆ ಬಿಡು, ಇನ್ನೊಂದು ಸ್ವಲ್ಪ ಕಲೀಲಿ, ಇನ್ನಷ್ಟು ಜ್ಞಾನ ತೊಗೊಳ್ಳಿ. ಈಗ ವ್ಯಾಪಾರ ಅಂದರೆ ನೀನು ವ್ಯಾಪಾರ ಅರ್ಧ ಮುರ್ದ ವ್ಯಾಪಾರ ಕಲಿತಾನೆ ಅವನು, ಮುಂದೆ ಅದನ್ನು ಹೆಂಗೆ ಇದು ಮಾಡ್ತಾನೆ, ಬೇರೆ ಭಾಷೆನೂ ಸ್ವಲ್ಪ ಕಲಿಬೇಕಲ್ಲ. ಆ ರೀತಿ ಒಂದು ಸ್ವಲ್ಪ ಜ್ಞಾನ ಬೇಕಲ್ಲ ಅವನಿಗೆ, ಲೆಕ್ಕಪತ್ರದ ಜ್ಞಾನ ಬೇಕು. ಇನ್ನು ಈ SSLC ಅದಾನಂತ ಹೇಳ್ತೀವಿ, ಕಲೀಲ ಅವನು, ಇನ್ನೂ ಕಲಿಯಕ್ಕೆ ಬಿಡು ಅವನಿಗೆ. ಇನ್ನು ಆಮೇಲೆ ಇದೇ ಇರ್ತದಲ್ಲ, ಇಲ್ಲೇ ಇರ್ತದೆ ಹಣ ಒಡವೆ ಎಲ್ಲ ಮುನ್ನ ಗಳಿಸೋದು, ಇಲ್ಲೇ ಇರ್ತದಲ್ಲ, ಯಾಕೆ ಅವಸರ ಮಾಡ್ತೀಯ?
4: ನಾ ಹೆಂಗೆ ನಂದು ವಿಚಾರ ಏನು ಸರ್, ಈಗ ಶಾಲೆಗರು ಹೋದಿರ್ತಾನೆ ರೀ, ಅಲ್ಲಿ ಶಾಲೆಗೆ ಅಷ್ಟು ನೀವು ಹೇಳೋದಂಗೆ ಅಷ್ಟು ಕ್ಷಣ ಇಲ್ಲರಿ ಅವ. ಏನು ರೀ, ನಾನು ಸ್ವಲ್ಪ ಮನೆಯಾಗ ಒಂದು ವರ್ಷ ಮೇಲೆ ಐತ್ರಿ, ಇಲ್ಲೇ ಇರ್ತದೆ ಕೆಲಸಕ್ಕೆ ತೊಗೊಂಡಿನಿ ಅವನಿಗೆ. ಏನು ಮಾಡ್ತಾನೆ ರೀ, ಅಭ್ಯಾಸದಾಗ ಅಲ್ಲಿ ಸರ್ ಹೇಳ್ತಿರ್ತಾರೆ ಅವ್ರು ಟೀಚರ್ಸ್ ಭೇಟಿ ಆದಾಗ ರೀ, ಹುಡುಗ ಯಾಕೋ ನೋಡಿರಿ ಮೊದಲಿನಂಗೆ ಆಸಕ್ತಿ ತೋರ್ಸಾಕ್ತಿಲ್ಲ ಅಂತಿದ್ರಿ. ಅದ್ರ ನಾ ಮತ್ತೆ ಬಿಸ್ನೆಸ್ದಾಗ ರೊಕ್ಕ ಐತೆ ಅಂದಾಗ ಅವನಿಗೆ ಯಾಕೆ ಸಾಲಿದ
3: ಅವಾಗವಾಗ ಬಂದು ಹೋಗ್ತಿದ್ದಿಲ್ಲ ಅಂಗಡಿಗೆ?
4: ಹೌದು ಹೌದು,
3: ಅವನಿಗೆ ಅದೇ ಹಣದ ರುಚಿ ಎತ್ತದ ಅವನಿಗೆ, ಅವನಿಗೆ ಅದರ ಆ ಕಡೆ ಆಸಕ್ತಿ ಇಲ್ಲ.
4: ತನಗೆ ಬೇಗ ಗಲ್ಯಾಂತ ತೊಗೋದನ್ರಿ, ರೊಕ್ಕ ತೊಗೊಂಡು ಹೋದನ್ರಿ, ಎಲ್ಲ ಸ್ವಲ್ಪ ಅಪ್ಪ ಇಲ್ಲೇ ಕೆಲಸ ಐತಿ ಹೋದನ್ನು ದೋಸರುಗಳ ತಿರುಗಾಡ್ತಾನ್ರಿ ಸರ್, ಅಷ್ಟೇ ರೀ. ಆದ್ರೆ ಬರ್ತಾನ ಕೆಲಸ ಮಾಡ್ತಾನ್ರಿ ಅಂಗಡಿಯಾಗ,
3: ಮಾಡಲಿ ಕೆಲಸ ಮಾಡಲಿ, ಕಲೀಲಿ ಇಲ್ಲಿ, ಕಲಿಯಕ್ಕೆ ಬೇಡ ಅಂದಿಲ್ಲ, ಸ್ವಲ್ಪ ವ್ಯವಹಾರ ಜ್ಞಾನ ಕಲೀಲಿ, ಇರಲಿ, ಬೇಕೇ ಬೇಕಾದ ವ್ಯವಹಾರ ಜ್ಞಾನ. ಆದರೆ ಇದಕ್ಕೆ ಅವ ಅಟ್ಕೊಂಡು ಇರಬಾರ್ದು. ನೀನೇನಿಲ್ಲ, ಒಂದು 2 ತಿಂಗಳಿಗೆ 4 ತಿಂಗಳು ಸಾಲಿಗೆ ಯಾಕೆ ಹೋಗ್ತಿ ಅಂತಂದು ಅವನು ಬಿಡಿಸಿದಂದ್ರೆ ಅವನು ಇದಕ್ಕೆ ಅಂಟ್ಕೊಂಡ್ಬಿಡ್ತಾನೆ, ಮುಂದೆ ಆ ಕಡೆ ಅವನಿಗೆ ಆಸಕ್ತಿ ಬರಲ್ಲ. ಇದು ನೀ ಹಣದ ರುಚಿ ಅಂತಂದು ಅನ್ಕೋಬೇಡ, ಅವನಿಗೆ ಆದಷ್ಟು ಇಲ್ಲಿ ವ್ಯಾಪಾರ ಇಷ್ಟೇ, ವ್ಯಾಪಾರ ಇಷ್ಟು ಕಲ್ಪು, ಮುಂದೆ ನಿಂದು ಸಾಲಿ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡುವಂತ ಅಂತ ಹೇಳವನಿಗೆ.
4: ಅಂದ್ರೆ ಎಷ್ಟು ಬಿ ಒಂದು PUC ತನಕ ಕಲ್ತ್ರೆ ಸಾಕು ಸರ್?
3: ಇಲ್ಲ ಆಗಲಿ, ಡಿಗ್ರಿ ಒಂದು ಡಿಗ್ರಿ ಅಂತ ಆಗಲಿ, ನಾಳೆ ಎನ್ನೇ ಅವ್ನಿಗೆ ಹೆಣ್ಣು ಕೊಡೋರು ಕೇಳ್ತಾರಲ್ಲ, ಅವ್ನು ಶಾಲೆ ಎಷ್ಟು ಕಲ್ತಾನ ಅಂತಾರೆ ಕೇಳ್ತಾರಲ್ಲ,
4: ಹೌದು ಹೌದು,
3: ಅದಕ್ಕಾದ್ರೂ ಸ್ವಲ್ಪ ಕಲಿಸು.
4: ಕಲಿಸು, ಆಯ್ತು ಆಯ್ತು ಸರ್. ಹೇಳ್ದಂಗೆ ರೀ, ನನಗೂ ಅನಿಸಿದ್ರು ಒಮ್ಮೊಮ್ಮೆ ಮನಸ್ಸಾಗ, ಏನಪ್ಪ ಹುಡುಗ ಶಾಲಿ ಕಲಸೋದು ಬಿಟ್ಟು ದಂಧ ಕಚ್ಚಿಲ್ಲ.
3: ಹ್ಞೂ, ನಿನಗೂ ಅದನ್ನು ಮನಸ್ಸಿನ ನಾಳೆ ಮುಂದೆ ಮನಸ್ಸಿನಾಗ ಅದೇ ಉಳಿಬಾರ್ದು. ಹುಡುಗ ಕಲೀಲಿಲ್ಲ ಮುಂದೆ

0: ಇರಲಿಲ್ಲ, ಏನೋ ಒಂದು ನಸೀಬ್ ಚಲೋ ಇತ್ತು, ನಿನ್ನ ಮುಂದೆ ಯಾಕೆ ಆಗಬಾರ್ದು,
1: ಹೌದು
0: ಮುಂದೆ
1: ಹೌದು
0: ಅವನೇ ಒಂದು ಯಾವುದು ಕಂಪ್ನಿ ತೆಗಿಬಾರ್ದು.
1: ಹೌದು ರೀ.
0: ಹಾಂ, ಆ ರೀತಿ ಒಂದು ಅವ್ನ ಕೈಗೆ ಒಂದು 20 ಮಂದಿ ಆಳುಗಳು ಹಾಕಿರಬಾರ್ದು, ಸ್ವಲ್ಪ ಕಲಿಸಿ ನೋಡಲ್ಲ.
1: ಆಯ್ತು ಆಯ್ತು ಸರ್,
0: ಹಾಂ, ಅಷ್ಟು
1: ಇದು
0: ಮಾಡಿ.
1: ಇದು ಮಾಡ್ತೀನಿ ರೀ.
0: ಹ್ಞೂ,
1: ಆಯ್ತು ರೀ, ಈಗ 10th ಇದೆ ನಾನು ಎಕ್ಸಾಮ್ ಸನಿ ಬಂದರು ಇನ್ನೊಂದು 3-4 ತಿಂಗಳು ಇದಾವಲ್ಟ, ಇದು
0: ನೋಡು ಈ ಸಲ.
1: ಸ್ವಲ್ಪ ಬಿಡ್ತೀನಿ ರೀ ನೀವು,
0: ಹಾಂ,
1: ಇನ್ಮೇಲೆ
0: ಸರಿ,
1: ಅಂಗಡಿಗೆ ಏನು
0: ಬರಾಕೆ
1: ಕೊಟ್ಟು
0: ಹ್ಞೂ
1: ನಿಮ್ಮ ಎಕ್ಸಾಮ್ ಮುಗಿಸ್ಕೊಂಬದಲ್ಲ ಅಂತ ಅಂತೀನಿ. ಚಲೋ ಮಾರ್ಕ್ಸ್ ತೆಗಿಲಾಕ್ರಿ, ಇಲ್ಲ ನನಗೂ
0: ಫಲಿತಾಂಶದ ಬಗ್ಗೆ ಸ್ವಲ್ಪ ಗಮನ ಕೊಡಲಿ ಅವ. ಹ್ಞೂ,
1: ಆಯ್ತು
0: ತಮ್ಮ
1: ಆಯ್ತು
0: ಒಂದು ಸ್ವಲ್ಪ ಆದಷ್ಟು ಚಲೋ ಹೊತ್ತಿಗೆ ಒಂದು
1: ಹಾಂ ರೀ,
0: ಒಂದು ಭವಿಷ್ಯವನ್ನು ರೂಪಿಸು. ಹಾಂ,
1: ಆಯ್ತು ಆಯ್ತು ಸರ್.
0: ನಾನು ಬರ್ತೀನಿ, ನನಗೂ
1: ಏ
0: ಸ್ವಲ್ಪ ಮನೆ.
1: ಕೂಡ್ರಿ ಕೂಡ್ರಿ,
0: ಏ
1: ಭಾಳ
0: ಇಲ್ಲ
1: ವರ್ಷಕ್ಕೆ ಮೇಲೆ ಬಂದಿರಿ,
0: ಏ ಇಲ್ಲ
1: ಭೇಟಿ ಆಗಿರಿ, ಒಂದು 5 ನಿಮಿಷ ಕೊಡ್ರಿ. ಅದು ಬಿಸಿಲು ಸ್ವಲ್ಪ ಭಾಳ ಐತ್ರಿ, ಸ್ವಲ್ಪ ಶರ್ಬತ್ ತರಿಸಿನಿ ಅಂತ ಕೂಲ್ಡ್ರಿಂಕ್ಸ್ ತರಿಸಿನಿ, ಕುಡಿದು
0: ಅದೆಲ್ಲ
1: ಹೋಗ್ತಿರ.
0: ಅದೆಲ್ಲ ಆಗ್ತಿರ್ತಪ್ಪ,
1: ಸ್ವಲ್ಪ
0: ಮಜ್ಜಿಗೆ ತೊಗೊಂಬರು ಸರ್. ಆರು ನಿಮ್ಮ ಸಮಾಧಾನಕ್ಕೆ ಒಂದು ಮಜ್ಜಿಗೆ ತರಿಸ್ಬಿಡು, ಸಾಕು ಕೊಡ್ಬೋಣ.
1: ಏಕಾಂತು ಅದ್ರ ಮಜ್ಜಿಗೆ ತೊಗೊಂಬಾರ ಸರ್ಗ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
5: ಅಪ್ಪ ಅಪ್ಪ ಡೈನೋಸಾರ್.
4: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
5: ಡೈನೋಸಾರ್ ಎಲ್ಲಿ?
6: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
4: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
6: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
4: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
7: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
8: ಹಳೆ ಕಬ್ಣ ಹಳೆ ಅರಿವಿ, ಏ ಹಚ್ಚ ಹಚ್ಚ, ಏ ಸುಮ್ಮನೆ ಒಳಗೆ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡೋದು ಬಿಡ್ರಿ.
9: ಅಪ್ಪ
8: ಏನ್ಗ ಅಪ್ಪ, ಮುಡ್ಕಾದ ಅವ್ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದ್ಗಿಂದಾರ.
9: ನಾ ಕುಡ್ದ್ರ ನಿಂದೇನ
8: ಎಷ್ಟು ದಿನ ಅಂತ ತಡೀಲಿ, ಚಟಕ್ ದಾಸ ಆಗ್ಬಿಟ್ಟೇರಿ.
9: ನಿನ್ ದಾಸ ಆಗ್ಬೇಕಂತೇನ
8: ಬೇಡಪ್ಪ ಬೇಡ, ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು
9: ತುಂಬಿಲ್ಲ ಆತ, ಅದೇನ್ ದೊಡ್ಡ ಹೇಳಕತ್ತೀನಿ.
8: ಛಿ, ದೂರ ಸರಿ ರೀ, ಕುಡ್ದು ಮುಚ್ಚಾಕ ಗುಟ್ಕೊಂಡ್ರಿ.
9: ಬಾಯ್ ತೆಗಿಬೇಡ.
8: ಹೇಳ್ರಿ ಹೇಳ್ರಿ, ತಲೆನ ಹೊಡಿತಲ್ರಿ, ಹೇಳ್ರಿ ಡಾಕ್ಟರ್ ಕಡೆ ಹೋಗೋಣ.
4: ಬೇಡ ಕುಡಿತ ಜೋಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ. ರಾಜ ಶರ ವೇಗದ ಸರದಾರ, ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ. ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
10: ಯಾರು ಯಾರು ನೀ ಯಾರು
4: ಅಂತ ಕೇಳದ ರಾಜ.
11: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
12: ಇಲ್ಲ ಇಲ್ಲ, ನಾನು ಬದುಕಬೇಕು.
4: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆನ ಉಳಿಸ್ರಿ.
11: ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.
13: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 9:10. ಇದೀಗ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್.
14: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
15: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
14: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
15: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್.

0: ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಜಯ ವಿಠಲದಾಸರ ಕೃತಿಯನ್ನು ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರೂಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಭಾವಗೀತೆ ಮುಂಗಾರಿನ ಅಭಿಷೇಕಕ್ಕೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬಂದ ಜಾನಪದ ಗೀತೆಯೊಂದನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಸೌದಾಗರ್ ಹಿಂದಿ ಚಲನಚಿತ್ರ ಗೀತೆಯನ್ನು ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳುತ್ತಿರುವಿರಿ.

ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ಸೌದಾಗರ್ ಚಿತ್ರದಿಂದ ಆಯ್ದ ಈ ಗೀತೆಯೊಂದಿಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9:30 ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪರೀಕ್ಷಾ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸೇವಂತಿ ಸೇವಂತಿ ಚಿತ್ರದಿಂದ ಆದ ಗೀತೆ

ಕೆಳಗರೆ ಇದುವರೆಗೆ ರತ್ನಮಾಲಾ ಪ್ರಕಾಶ್ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಮುತ್ತಿನಹಾರ ಚಿತ್ರದ ಗೀತೆಯನ್ನು ಇದೀಗ ಕೇಳಿದರೆ. ಇನ್ನೀಗ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರುತ್ತಿದೆ ಆಪ್ತ ಮಿತ್ರ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಮೂಡಿ ಬರುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಮುತ್ತಿನಹಾರ ಚಿತ್ರದ ಮತ್ತೊಂದು ಗೀತೆ. ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ

ಕೆಳಗಡೆ ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸೇವಂತಿ ಸೇವಂತಿ, ಮುತ್ತಿನ ಹಾರ, ಆಪ್ತ ಮಿತ್ರ, ಹಬ್ಬ ಹಾಗೂ ಮಾಣಿಕ್ಯ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಹೋಗಿ
1: ಅಪ್ ಟು 85% LTV ಒಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
6: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
7: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
5: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
7: ಇಂಪಾದ ದನಿ, ನವಿರಾದ ಕಾವ್ಯ,
8: ಮನದಾಳವನ್ನು ತಟ್ಟುವ ಸಂಗೀತ,
7: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ.
8: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಕಲ್ಪನೆಗೆ ಕನ್ನಡಿ,
4: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
3: ಸೃಜನಶೀಲತೆಗೆ ಮುನ್ನುಡಿ.
5: ಧನ್ಯನಾದೆ, ಧನ್ಯನಾದೆ, ಓಹೋಯ್ ಕೇಳಬೇಕಯ್ಯ.
3: ಮನಸ್ಸಿನ ಸವಿನುಡಿ ರೇಡಿಯೋ
6: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು.
3: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
7: ಯಾವೂರಾಕೆ ನೀ ಮೈ ಕಾರ್ತಿ, ನಿನಗೆ ಎತ್ತಾವ ಮನಿ ಮನಿ ಆರ್ತಿ.
3: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಧಾರ್ಮಿಕ ಸೇವೆಗಳು ಇಂದು ಅಲ್ಲಿ ನಡೆಯುತ್ತವೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಇನ್ನು ತುಳುನಾಡಿನಲ್ಲಿ ಕುಟುಂಬದ ಸದಸ್ಯರು ಒಟ್ಟಾಗಿ ನಾಗಬನಕ್ಕೆ ತೆರಳಿ ನಾಗದೇವತೆಯ ಆರಾಧನೆಯನ್ನ ಮಾಡುವುದು ಪ್ರಮುಖವಾದ ಸಂಪ್ರದಾಯ. ತುಳುನಾಡಿನಲ್ಲಿ ಅರಿಶಿನ ಎಲೆಯ ಕಡುಬು ಮುಂತಾದ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಅರ್ಪಿಸುವ ಪದ್ಧತಿಯೂ ಸಹ ಇಲ್ಲಿ ನಾವು ಕಾಣಬಹುದು.

ಸ್ನೇಹಿತರೆ ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:05. ಎಲ್ಲೆಡೆ ಇಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾವು ಗಮನಿಸಿದಾಗ ದೇಶದೆಲ್ಲೆಡೆ ಈ ಹಬ್ಬವನ್ನು ವಿಭಿನ್ನ ಆಚರಣೆ, ನಂಬಿಕೆ, ಸಂಪ್ರದಾಯಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕರಾವಳಿ ಕರ್ನಾಟಕದಲ್ಲಿ ನಾಗಾರಾಧನೆಗೆ ವಿಶೇಷ ಸ್ಥಾನ ಇದೆ ಅಂತ ಹೇಳ್ಬೋದು. ಅವರು ನಾಗಬನಗಳಿಗೆ ತೆರಳಿ ನಾಗ ಕಲ್ಲುಗಳಿಗೆ ಪೂಜೆ, ಹಾಲು ಮತ್ತು ಎಳ್ಳುನೀರಿನ ಅಭಿಷೇಕವನ್ನು ಮಾಡ್ತಾರೆ. ಕುಟುಂಬದ ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯ ಇಲ್ಲಿದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿಗೆ ವಿಶೇಷವಾದ ಧಾರ್ಮಿಕ ಮಹತ್ವ ಇದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗರೂಪದೊಂದಿಗೆ ಸಂಬಂಧಿಸಿ ಆರಾಧಿಸಲಾಗುತ್ತದೆ. ನಾಗಪೂಜೆ, ವಿಶೇಷ ಅಭಿಷೇಕ ಮತ್ತು ವಿವಿಧ

ಈ ನಾಗರ ಪಂಚಮಿ ಹಬ್ಬವನ್ನ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಹಳೆ ಮೈಸೂರು ಭಾಗವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾಗರ ಪಂಚಮಿಯನ್ನ ಅಣ್ಣ ತಮ್ಮಂದಿರ ಹಬ್ಬ ಅಂತ ಕರೀತಾರೆ. ಸಹೋದರಿಯರು ತಮ್ಮ ಸಹೋದರರ ಒಳಿತಿಗಾಗಿ ಪೂಜೆ ಸಲ್ಲಿಸಿ ವಿಶೇಷವಾಗಿ ಬೆನ್ನು ಪೂಜೆ ಮಾಡುವ ಸಂಪ್ರದಾಯ ಕೆಲವು ಕಡೆಗಳಲ್ಲಿ ಕಂಡುಬರುತ್ತೆ. ನಾಗರ ಕಲ್ಲು ಮತ್ತು ಹುತ್ತಕ್ಕೆ ಹಾಲು ಹಾಗೂ ಎಳೆನೀರಿನ ಅಭಿಷೇಕವನ್ನು ಸಹ ಇಲ್ಲಿ ಮಾಡ್ತಾರೆ. ಇನ್ನು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ನಾಗದೇವತೆಗೆ ಉಪ್ಪು ಹಾಕದ ಸಪ್ಪೆ ಅಕ್ಕಿ ರೊಟ್ಟಿ ನೈವೇದ್ಯ

ಮಾಡುವ ವಿಶಿಷ್ಟವಾದಂತಹ ಸಂಪ್ರದಾಯವನ್ನು ನಾವಿಲ್ಲಿ ಕಾಣಬಹುದು. ಹಾಲಿನ ಅಭಿಷೇಕ ಸಹ ಇಲ್ಲಿ ನಡೆಯುತ್ತೆ ಉತ್ತರ ಕನ್ನಡದಲ್ಲಿ. ಇನ್ನು ಅಷ್ಟೇ ಅಲ್ಲ, ಉತ್ತರ ಭಾರತದ ಸಂಪ್ರದಾಯವನ್ನು ನಾವು ಗಮನಿಸೋದಾದರೆ ಉತ್ತರ ಭಾರತದಲ್ಲಿ ನಾಗಪಂಚಮಿ ಶ್ರೀಕೃಷ್ಣನ ಕಾಳಿಯ ಮರ್ದನ ಪ್ರಸಂಗದೊಂದಿಗೆ ಸಂಬಂಧವನ್ನು ಹೊಂದುತ್ತೆ. ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ಕಾಳಿಯ ನಾಗನನ್ನು ಕೃಷ್ಣನು ಸೋಲಿಸಿ ಅದರ ಅಹಂಕಾರ ನಿಗ್ರಹಿಸಿದ ಕಥೆ ಪ್ರಸಿದ್ಧಿಯಾಗಿದೆ. ಆದುದರಿಂದ ಕೆಲವು ಪ್ರದೇಶಗಳಲ್ಲಿ ನಾಗರ ಪಂಚಮಿ ಎಂದು ಕೃಷ್ಣ ಮತ್ತು ನಾಗನ ಕಥೆಯ ಪಠಣ ಸ್ಮರಣೆ ಸಹ ನಡೆಯುತ್ತೆ. ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಜೀವಂತ ಹಾವುಗಳಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ನಾಗದೇವರ ದೇಗುಲಗಳಿಗೆ ಭೇಟಿ ನೀಡೋದು, ಉಪವಾಸವನ್ನು ಆಚರಿಸೋದು, ಹಾಲು ಅರ್ಪಿಸುವ ಕ್ರಮ ಕೆಲವು ಉತ್ತರ ಭಾರತದ ಸಂಪ್ರದಾಯಗಳಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಇನ್ನು ನೇಪಾಳದಲ್ಲಿ ನಾವು ಗಮನಿಸಿದಾಗ ನಾಗಪಂಚಮಿ ವಿಶೇಷ ಧಾರ್ಮಿಕ ದಿನ ಆಗಿದ್ದು ನಾಗದೇವರ ಚಿತ್ರಗಳನ್ನು ಪ್ರತಿಯೊಬ್ಬರೂ ಮನೆ ಬಾಗಿಲಿಗೆ ಅಂಟಿಸಿ ಪೂಜಿಸುವ ಸಂಪ್ರದಾಯ ಇಲ್ಲಿದೆ. ಮಳೆಗಾಲ, ನೀರು, ಭೂಮಿ ಮತ್ತು ಸರ್ಪಗಳ ನಡುವಿನ ಸಂಬಂಧವನ್ನು ಜನಪದ ನಂಬಿಕೆಗಳು ಇಲ್ಲಿ ಪ್ರತಿಬಿಂಬಿಸುತ್ತವೆ ಅಂತ ಹೇಳಲಾಗುತ್ತೆ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ
3: ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ
4: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಸಮಯ ಆಗ್ತಾ ಇದೆ 10:15. ಈಗ ಜಾಹೀರಾತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಕರ್ನಾಟಕದ ಹಲವು ಕಡೆಗಳಲ್ಲಿ ಹಲವು ಬಗೆಯಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ಇನ್ನು ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ ಪಂಚಮಿ ಹಬ್ಬಕ್ಕೆ ಮತ್ತೊಂದು ವಿಶಿಷ್ಟವಾದ ಆಯಾಮ ಇದೆ ಅಂತ ಹೇಳ್ಬೋದು. ಅದು ಹೆಣ್ಣು ಮಕ್ಕಳಿಗೆ ತವರಿನ ಜೋಕಾಲಿ ಜೀಕುವ ಹಬ್ಬ ಅಂತ ಸಹ ಕರೆಯಲಾಗುತ್ತೆ. ಮದುವೆಯಾಗಿ ಅತ್ತೆಯ ಮನೆಗೆ ಹೋದ ಹೆಣ್ಮಕ್ಕಳು ತವರೂರಿಗೆ ಬಂದು ಬಾಲ್ಯದ ಗೆಳತಿಯರೊಂದಿಗೆ ಸೇರಿ

ಜೋಕಾಲಿ ಆಡುತ್ತಾ ಸಂಭ್ರಮಿಸುವ ಅಪೂರ್ವವಾದಂತಹ ಹಬ್ಬ ಈ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬ ಅಂತಂದರೆ ಕುಟುಂಬ ಸಂಬಂಧಗಳನ್ನು ಮತ್ತೆ ಬೆಸೆಯುವಂಥ ಹಬ್ಬ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಈ ಹಬ್ಬ ಹೊಸ ಜೀವವನ್ನು ತುಂಬುತ್ತೆ. ತಂಗಿಯನ್ನು ಕರೆತರಲು ಅಣ್ಣ ಅತ್ತೆಯ ಮನೆಗೆ ಹೋಗೋದು, ತಂಗಿ ಸಂಭ್ರಮದಿಂದ ತವರಿನ ದಾರಿ ಹಿಡಿಯೋದು, ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕೋದು, ಇವೆಲ್ಲವೂ ಸಹ ಪಂಚಮಿಯ ಬಾಂಧವ್ಯದ ಬೆಸಗೆಯನ್ನು ಹೆಚ್ಚಿಸುತ್ತೆ. ಬಾಲ್ಯದ ಆಟಗಳು, ಜೋಗಾಲಿ ಆಟ, ಹೊಲಗಳಲ್ಲಿ ಓಡಾಡಿದ ದಿನಗಳು, ಮಳೆಯಲ್ಲಿನ ತುಂಟಾಟ, ತಾಯಿಯ ಕೈಯ ತುತ್ತು ಊಟ, ತಂದೆಯ ಮಮತೆ, ಇವೆಲ್ಲವೂ ಸಹ ಮತ್ತೆ ಜೀವಂತ ಆಗತ್ವೆ ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ.

ಸ್ನೇಹಿತರೆ, ಒಟ್ಟಾರೆ ನಾವು ಹಬ್ಬಗಳನ್ನು ಗಮನಿಸಿದಾಗ ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಇನ್ನು ನಾಗರ ಪಂಚಮಿಯ ಅತ್ಯಂತ ಮಹತ್ವದ ಸಂದೇಶ ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ, ಪ್ರಕೃತಿಯನ್ನು ಗೌರವಿಸು, ಜೀವ ಜಗತ್ತಿನೊಂದಿಗೆ ಸಹಬಾಳ್ವೆ ನಡೆಸು ಅನ್ನೋದು. ಹಾವುಗಳು ಪರಿಸರ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕಾದಂಥ ಒಂದು ಅಂಶ. ಅವು ಇಲಿಗಳಂತಹ ಕೆಲವು ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಕೃಷಿ ಪರಿಸರಕ್ಕೆ ಸಹಕಾರವನ್ನು ನೀಡುತ್ತವೆ. ಆದುದರಿಂದ ಹಾವನ್ನು ಕಂಡ ತಕ್ಷಣ ಭಯದಿಂದ ಕೊಲ್ಲೋದಕ್ಕಿಂತ ಸುರಕ್ಷಿತ ಅಂತರ ಕಾಯ್ದುಕೊಂಡು ಅಗತ್ಯವಿದ್ದರೆ ಪರಿಣಿತರ ನೆರವು ಪಡೆಯೋದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಇನ್ನು ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಮಹತ್ವವನ್ನು ಧಾರ್ಮಿಕ ಆಚರಣೆಗಳ ಮೂಲಕವೇ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ನಾಗರ ಪಂಚಮಿಯೂ ಸಹ ಅಂತಹ ಒಂದು ಪ್ರಕೃತಿಯ ಆರಾಧನೆಯ ಒಂದು ಸುಂದರ ರೂಪ ಅಂತ ಹೇಳ್ಬೋದು. ಹೀಗಾಗಿ ಈ ಹಬ್ಬವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗದೆ ಜೀವಜಾಲದ ಸಂರಕ್ಷಣೆ, ಪರಿಸರದ ಕಾಳಜಿ

ಜಿ ಮತ್ತು ಪ್ರಕೃತಿಯ ಬಗ್ಗೆ ಕೃತಜ್ಞತೆಯ ಭಾವನೆಯನ್ನು ಬೆಳೆಸುವಂತಹ ಹಬ್ಬ ಇದಾಗಿದೆ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಎಂದು ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವುದರ ಜೊತೆ ಜೊತೆಗೆ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ನಾವೆಲ್ಲರೂ ಸಹ ಅರ್ಥಕೊಳ್ಳೋಣ. ಪ್ರಕೃತಿಯನ್ನು ಪ್ರೀತಿಸೋಣ, ಜೀವ ಜಗತ್ತನ್ನು ಗೌರವಿಸೋಣ, ಸಹಮಾಳ್ವೆಯ ಸುಂದರ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. ಏನು ಹೇಳ್ತೀರಾ? ಅದೇ ನಾಗರ ಪಂಚಮಿಯ ನಿಜವಾದ ಸಂದೇಶ ಅಂತ ಹೇಳ್ಬೋದು. ಅದೇ ನಮ್ಮ ಭಾರತೀಯ ಪರಂಪರೆಯ ಸಾರ್ಥಕತೆ ಎಂಬುದನ್ನು ನಾವೆಲ್ಲರೂ ಸಹ ಅರಿಯೋಣ. ಶ್ರಾವಣ ಮಾಸದ ಎಲ್ಲ ಹಬ್ಬಗಳನ್ನು ಆಚರಣೆಯನ್ನು ಮಾಡುತ್ತಾ ಈಗ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

0: ಈಗ ಸುನೀರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾರ ಆಗದೆ ಕಿಶೋರ್ ಕುಮಾರ್ ಅವರು ಹಾಡಿರುವ ಚಲ್ತಿಕಾ ನಾಮ್ ಗಾಡಿ ಚಿತ್ರದ ಗೀತೆ, ಮಜ್ರು ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತ. ಇದಾದ ನಂತರ ಮೊಹಮ್ಮದ್ ರಫಿ ಅವರು ಹಾಡಿರುವ ದೋಸ್ತ್ ಚಿತ್ರದ ಗೀತೆ, ಮಜ್ರು ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

0: ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800420.

0: 1-2-2-3.
1: ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೈಡ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ ಸುನೀರಪ್ಪಲ್ ಕಾರ್ಯಕ್ರಮದಲ್ಲಿ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಎಸ್ ಡಿ ಬರ್ಮನ್ ಅವರ ಸಂಗೀತ. ಇದಾದ ನಂತರ ಆರಾಧನಾ ಚಿತ್ರಕ್ಕಿಂತ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11 ಗಂಟೆ.

0: ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀನನ್ನ ಗೆಲ್ಲಲಾರೆ ಚಿತ್ರದ 3 ಗೀತೆಗಳು ಪ್ರಸಾರ ಆಗುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಸಂಗಡಿಗರು ಹಾಡಿದ್ದಾರೆ ಈ ಗೀತೆಗಳನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತ ಈ ಗೀತೆಗಳಿಗಿದೆ.

0: ಜೋಡಿ
1: ಅಯ್ಯೋ ಹೆಣ್ಣೆ ಮಂಕ್ ದಿನ್ನೆ ಬಿಡನು ನಿನ್ನ ಬಚ್ಚಿನ್ನ
0: ಕುಣಿದು ಕುಣಿದು ದಣಿವಾಯ್ತೇನು
2: ತಕ ಜಮ್
0: ಬ್ರವರಿ ಬ್ರವರಿ ಸುಸ್ತಾಯ್ತೇನು

0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಜಾಹೀರಾತು, ನಂತರ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ ಮುನಿಯನ ಮಾದರಿ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತವೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ರಾಜನಾಗೇಂದ್ರ ಅವರ ಸಂಗೀತ.

0: ಈಗ ಸಮಯ 11:30. ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಈಗ ಕೇಳೋಣ ಮರೆಯದ ಹಾಡು ಚಿತ್ರದ ಎರಡು ಗೀತೆಗಳು. ಎಸ್ ಜಾನಕಿ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆಗಳನ್ನು ಹಾಡಿದ್ದಾರೆ. ಮುತ್ತಯ್ಯ ಭಾಗವತರವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸವಿನೆನಪು ಕೇಳ್ತಾ ಇದ್ದೀರಾ?
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಇನ್ನೀಗ ಕೇರಳದ ಸಿಂಹ ಚಿತ್ರದಿಂದ ಆಯ್ದ ಹಾಡುಗಳು, ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಕಂಠದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮೋಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ

0: ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಬಂಧುಗಳೇ, ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ.

0: ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹೆಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರಂದ್ರೆ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ ಬಂಧುಗಳೇ. ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ.
0: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ನಿಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲ ಗೆಳತಿಗೆ ನಮಸ್ಕಾರ. ಕಾರ್ಯಕ್ರಮವನ್ನು ವಚನದೊಂದಿಗೆ ಪ್ರಾರಂಭಿಸುತ್ತೇವೆ.

0: ಶಕುಂತಲ ಪಿಲ್, ಸುನಂದಾ ಗುಡ್ಡ ಎಷ್ಟು ಚೆನ್ನಾಗಿ ವಚನವನ್ನು ಹಾಡಿದ್ರಲ್ಲ. ಈಗ ಗೆಳತಿಯರ ಹಬ್ಬದ ಸಡಗರವನ್ನು ಕೇಳೋಣಂತ.
1: ಏನ್ರವ, ಮೊನ್ನೆ ಎಲ್ಲಾರು ಸೇರ್ಕೊಂಡು ಎಲ್ಲೇ ಹೋಗಿದ್ರಲ್ಲ?
2: ಪಂಚಮಿ ಹಬ್ಬಕ್ಕ ಸೀರೆ ತರಕ್ ಹೋಗಿದ್ವಿ.
3: ಅದಕ್ಕ ನಾವೆಲ್ಲ ಪ್ಯಾಟಿಗ್ ಹೋಗಿ ಉಂಡಿಗ್ ಬೇಕು ಸಾಮಾನು ಕಾಯಿಪಲ್ಲೆ ನಮಗ ಸೀರೆ ಎಲ್ಲಾ ತಗೊಂಡ್ ಬಂದೇವ ನೋಡ್ರಿ.
4: ಸೀರೆ ಅಷ್ಟ ಅಲ್ರಿ, ನಾನು ಮಕ್ಕಳಿಗೆ ಅರವೇನು ತಗೋಬೇಕು ನೋಡ್ರಿ.
1: ಅಯ್ಯ, ನಾನು ಮೊನ್ನೆ ಹೋಗಿ ಸೀರೆಗಳನ್ನ ತಂದೇನ್ರಿ. ನಾನು ನಿಮ್ಗೆಲ್ಲ ತೋರಿಸ್ತೇನೆ, ಒಳಗೆ ಬರ್ರಿ. ನನ್ನ ಸಸಿ ಚಾ ಮಾಡಿಕೊಡ್ತಾಳ, ನೀವೆಲ್ಲ ಚಾ ಕುಡಿದ್ರೊಳಗ ತಯಾರಾಗಿ ಬರ್ತೀನಿ.
4: ಲಘು ಸೀರೆ ತಂದು ತೋರಿಸ್ರಿ, ಮಳಿ ಬರುವಂಗ ಆಯ್ತಿ.
5: ಅಂಟಿರಿ ಚಾ ತಗೋರಿ. ಹೋದ ತಿಂಗಳು ನನ್ನ 15 ಲಗ್ನ ಆಗಿತ್ತಲ್ರಿ, ಅಕಿನ್ನ ಕರ್ಕೊಂಡ್ ಬಂದೇವ್ರಿ. ಅದಕ್ಕ ನಮ್ಮ ಅತ್ತಿಯವರು ತಗೊಂಡ್ ಸೀರೆನ ಎಲ್ಲಾ ತೋರಿಸ್ತಾರಂತ.
6: ಅಯ್ಯ, ಸೀರೆ ನೀ ತಗೊಂಡಿಲ್ಲೇನ?
5: ನಂಗ ತವ್ರ ಮನೆಯವರು ಇಲ್ಲೇ ಕಳಿಸ್ಕೊಡ್ತಾರ ಮೋನ. ನಂಗ ತವ್ರಿಗ್ ಹೋಗಕ್ ಆಗಂಗಿಲ್ಲ.
7: ಏನು ತವ್ರ ಮನೆಗ್ ಹೋಗಕ್ ಆಗ್ಲಿ ಅಂದ್ರೆ ಮಗಳಿದ್ದಲ್ಲೇ ಹೋಗಿ ಕೊಡಕ್ ಬರ್ತದೇನ್ರಿ ಕುಸುಮ?
2: ಹೂನ್ರಿ, ಸೀರೆ ಅಷ್ಟ ಅಲ್ಲ, ಜೊತೆಗೆ ಉಂಡಿನೂ ಕಳಿಸ್ಕೊಡ್ತೇವ್ರಿ. ಉಂಡಿ ಅಂದ್ರ ರವಾ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಅಷ್ಟ ಅಲ್ಲ ಅವಲಕ್ಕಿ, ಚಕ್ಲಿ, ಇಷ್ಟೆಲ್ಲ ನಾ ಮಾಡೇನ್ರಿ. ಅವನ್ನೆಲ್ಲ ಮಗಳಿಗೆ ಕಳಿಸ್ಕೊಡ್ತೇನೆ ನೋಡ್ರಿ. ಸುಜಾತ, ನೀ ಏನೇನ್ ಮಾಡಿರಿ ಹೇಳಿ.
3: ನಾನು ತಂಬಿಟ್ಟು, ಅರಳಿಟ್ಟು, ಗುಳಿಗಿ, ಶೇವು, ಗುಳ್ಳಡ್ಕಿ ಉಂಡಿ ಎಲ್ಲಾ ಮಾಡೇನ್ ನೋಡ್ರಿ.
8: ಅಯ್ಯ, ಇಷ್ಟ ತರದ ಉಂಡಿ ಮಾಡಿರಿ, ಕೇಳಿದ್ರೆ ನನ್ ಬಾಯಾಗ ನೀರ್ ಬಂತ್ ನೋಡ್ರಿ.
7: ಹಾ, ಇದ್ರ ಜೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚೂಡ, ಕಾರು ತಿನ್ಸ್ಬೇಕ್ರವ. ಕೀರ್ತಿ, ಪಂಚಮಿಗೆ ನೀವೇನ್ ಮಾಡಿರಿ?
4: ನಾನು ಎಲ್ಲಾ ಮಾಡೇನ್ ಬಾ. ಮತ್ ನಮ್ ಮನಿ ಹಿಂದಿನ ಮರಕ್ಕ ಜೋಕಾಲಿ ಕಟ್ಟಿಸ್ತೀನಿ. ಇವತ್ತು ಎಲ್ಲಾರು ನಮ್ಮ ಮನಿಗ್ ಬರ್ರಿ, ಉಂಡಿ ತಿಂದ ಜೋಕಾಲಿ ಜೀಕೋಣ, ಈ ಹಾಡು ಹಾಡೋಣ.

ಕಾಡೋಣ, ನಾವು ನೀವು ಸಾಕಾದ ಮ್ಯಾಲೆ ಇಳಿಯೋಣ. ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು, ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು.

0: ಹೊಸದಾಗಿ ಲಗ್ನಾದ ಹೆಣ್ಮಕ್ಕಳಿಗೆ ಇದು ಒಂದು ಸಡಗರ ಸಂಭ್ರಮದ ಹಬ್ಬ ನೋಡ್ರವ. ಅಣ್ಣನ ಜೋಡಿ ಹೆಮ್ಮೆಯಿಂದ ಅಭಿಮಾನದಿಂದ ಗಂಡನ ಮನೆಯಿಂದ ತವರಿಗೆ ಬರೋದ ಜೀವನದಾಗ ಮರೆಯಲಾಗದ ಸಂದರ್ಭ ಅಲ್ಲೇ.
1: ನಾನು ಆ ಸಡಗರಾನ ಸಂಭ್ರಮಿಸೇನ್ರವ.
2: ಈಗ ನನ್ನ ಮಗನ್ ನಿಶ್ಚಯ ಆಗೈತಲ್ರಿ, ವಧುವಿನ ಮನೆಗೆ ದೊಡ್ಡ ದೊಡ್ಡ ಉಂಡಿಗಳಿಗೆ ಅಲಂಕಾರ ಮಾಡಿ ಸೀರಿ ಕಣ ದಂಡಿ ಬಳಿ ಎಲ್ಲಾ ತಗೊಂಡು ಎಲ್ಲಾ ಮನೆಯವರು ಹೊಂಟೇವ್ ನೋಡ್ರಿ.
3: ಅಂದ್ರೆ ಕೀರ್ತಿ, ಪಂಚಮಿ ಆದ್ಮೇಲೆ ಹೋಗ್ತೀರೇನ್ರಿ?
2: ಹೌದ್ರಿ, ಕರೆಂಬ್ಲಿ ದಿವಸ ಹೊರಟೇವ್ರಿ.
3: ಓಹೋ, ಹೌದೇನ್ರಿ?
1: ಪಂಚಮಿ ದಿನ ಹೊರಗಿನ ಹಾಲು ಹಾಕೋದು ಕಲ್ಲಿನ ನಾಗಪ್ಪಗೇನ್ರಿ?
3: ನೋಡ್ರಿ, ನಾಗರ ಅಮಾವಾಸ್ಯೆ ಆದ ಐದನೇ ದಿನ ನಾಗ ಪಂಚಮಿ ಆಚರಿಸೋದ್ರಿ. ಈ ದಿನ ಹೊರಗಿನ ಹಾಲು ಅಂದ್ರೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರಿತಾರ್ರಿ. ಹಿಂದಿನ ದಿನ ನಾಗ ಚತುರ್ಥಿಗೆ ಒಳಗಿನ ನಾಗಪ್ಪನಿಗೆ ಹಾಲೆರಿತಾರ್ರಿ.
0: ರೊಟ್ಟಿ ಪಂಚಮಿಗೆ ಏನೇನ್ ಮಾಡಿರಿ ಮೀನಾಕ್ಷಿ?
4: ನಾಗ ಚತುರ್ಥಿ ಹಿಂದಿನ ದಿನನ ರೊಟ್ಟಿ ಪಂಚಮಿ ನೋಡ್ ಸುನಂದ. ಈ ದಿನ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಜುಣುಕುದ ವಡಿ, ಮಡಕಿ ಕಾಳು, ಆಮೇಲೆ ಶೇಂಗಾ ಅಗಸಿ ಪುಟಾಣಿ ಚಟ್ನಿಗಳು, ಕೆಂಪು ಚಟ್ನಿ, ಪಚಡಿ, ಇವನ್ನೆಲ್ಲ ಸಜ್ಜಿ ರೊಟ್ಟಿ ಮ್ಯಾಲ ಇಟ್ಕೊಂಡು ಮೊನ್ನೆ ಮನೆ ಮನೆಗೆ ಹೋಗಿ ರೊಟ್ಟಿ ಕೊಟ್ಟು ಬಂದ್ವಿ ನೋಡ. ಮತ್ತೆ ನಾಗ ಚತುರ್ಥಿ ದಿವಸ ಉಪವಾಸದಿಂದಿದ್ದು ನಾಗಪ್ಪಗೆ ಪೂಜೆ ಮಾಡಿ ಸಹೋದರರಿಗೆ ಆಯುರ ಆರೋಗ್ಯ ಹಾರೈಸಿ ಒಳಗಿನ ನಾಗಪ್ಪಗ ಹಾಲು ಹಾಕುದಲ್ಲೇ.
5: ಅನಸೂಯ, ಸೀರೆ ತರ್ತೇನೆ ಅಂತ ಒಳಗೆ ಹೋಗಿ ಇನ್ನೂ ಬರಲೇ ಇಲ್ಲ ನೋಡ್ರಿ. ಅಲ್ಲಿ ತನಕ ಒಂದು ಪಂಚಮಿ ಹಾಡಾರ ಹೇಳು ನಡ್ರಿ.

0: ನನ್ಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಜರಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನ್ ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರಿ.
1: ನವಣಕ್ಕಿ ಉಂಡಿ ನೋಡ್ರಿ, ನವಣಕ್ಕಿ ಒಂದು ಗ್ಲಾಸ್, ಎರಡು ಚಮಚ ಕಡ್ಲಿ ಬೇಳೆ, ಒಂದು ಚಮಚ ಅಕ್ಕಿ, ಒಂದೂವರೆ ಗ್ಲಾಸ್ ಬೆಲ್ಲ, ಎರಡು ದೊಡ್ಡ ಚಮಚ ತುಪ್ಪ, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ ಹೇಳ್ತೇನೆ ನೋಡ್ರಿ. ಒಣಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಕಡ್ಲಿ ಬೇಳೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡು ಹಿಟ್ಟು ಮಾಡಿಟ್ಟುಕೊಳ್ಳಬೇಕು.
0: ಎರಡು ಒಟ್ಟಿಗೆ ಹುರಿಬೇಕೇನ್ರಿ?
1: ಇಲ್ಲ, ಸ್ವಲ್ಪ ಮುಂಚೆ ಅಕ್ಕಿ ಕಡ್ಲಿ ಬೇಳೆ ಹುರಿರಲ್ಲ, ಆ ಹಿಟ್ಟನ್ನು ಒಂದು ಚಮಚ ತುಪ್ಪದಲ್ಲಿ ಘಮ್ ಎನ್ನುವ ಹಾಗೆ ಹುರಿದಿಟ್ಟುಕೊಳ್ಳಬೇಕು. ಇನ್ನ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಎಳೆ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹುರಿದ ಹಿಟ್ಟು, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಸಿಕೊಂಡು ಉಂಡೆ ಕಟ್ಟಿದರೆ ರುಚಿಕರವಾದ ಪೌಷ್ಟಿಕವಾದ ತಂಬಿಟ್ಟು ಉಂಡಿ ರೆಡಿ. ಇದಕ್ಕ ಈಗ ಮಿಲೆಟ್ ಉಂಡಿ ಕೂಡ ಅಂತಾರ ನೋಡ್ರಿ.
0: ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ.
1: ಹೌದ್ರಿ. ಇನ್ನ ರಾಜಗಿರಿ ಉಂಡಿ ಒಂದ್ ಹೇಳ್ಬಿಡ್ರ ನಿಮಗ?
0: ಹೇಳ್ರಿ.
1: ಈಗ ರಾಜಗಿರಿ ಉಂಡಿ ಅಂದಿದ್ರಲ್ಲ, ಅದನ್ನೊಂದು ಹೇಳ್ತೇನೆ ನೋಡ್ರಿ. ಬೇಕಾಗುವ ಸಾಮಗ್ರಿಗಳು: ರಾಜಗಿರಿ ಕಾಳು ಒಂದು ಗ್ಲಾಸ್, ಬೆಲ್ಲ ಒಂದೂವರೆ ಗ್ಲಾಸ್, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೇಳೆ ಒಂದು ಮುಷ್ಟಿ, ಸ್ವಲ್ಪ ಕೊಬ್ಬರಿ ತುರಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಪುಡಿ. ಮಾಡುವ ವಿಧಾನ: ರಾಜಗಿರಿ ಕಾಳನ್ನು ಸ್ವಚ್ಛ ಮಾಡಿ ದಪ್ಪಳದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುರಿದಿಟ್ಟುಕೊಳ್ಬೇಕು ನೋಡ್ರಿ. ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಕೊಂಡು ಏರು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೇರೆ ಒಂದು ಅಗಲವಾದ ಪಾತ್ರೆಯಲ್ಲಿ ರಾಜಗಿರಿ ಅರಳನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಬೆಲ್ಲದ ಪಾಕವನ್ನು ಹಾಕಿಕೊಂಡು ಶೇಂಗಾ ಬೇಳೆ, ಕೊಬ್ಬರಿ ತುರಿ, ಜಾಜಿಕಾಯಿ, ಏಲಕ್ಕಿ ಪುಡಿಗಳನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡಿ ಕಟ್ಟಬೇಕ್ರಿ. ಈ ಉಂಡೆ ಹೊಟ್ಟಿಗೂ ಹಗುರ, ಆರೋಗ್ಯಕ್ಕೂ ಬಹಳ ಒಳ್ಳೆಯದ್ ನೋಡ್ರಿ. ಇದು ಶ್ರಾವಣದ ಉಪವಾಸಕ್ಕ ಒಳ್ಳೆ ತಿಂಡಿ ನೋಡ್ರಿ.
2: ಇಷ್ಟೊಂದು ಉಂಡಿಗಳು ನಾಗರಕಲ್ಲಿಗೆ ಅಥವಾ ಹುತ್ತಕ್ಕ ಹಾಲು ಎರಿತಾರಲ್ಲ, ಇವೆಲ್ಲ ನಾವು ಯಾಕೆ ಮಾಡ್ಬೇಕ್ರಿ? ಇದ್ರ ಹಿಂದಿನ ವೈಜ್ಞಾನಿಕ ಮಹತ್ವ ಏನಾರ ಇದ್ರ ತಿಳಿಸಿ ಹೇಳ್ರಲ್ಲ ನಳ್ಳಾಕ್ಷಿ.
0: ಮಳೆಗಾಲದಲ್ಲಿ ನಮ್ ದೇಹ ಶೀತದಿಂದ ಕೂಡಿರುತ್ತ್ರಿ. ಮುಂದೆ ಆಷಾಢ ಮಾಸದಲ್ಲಿ ಬೀಸುವ ಗಾಳಿಯಿಂದ ನಮ್ ದೇಹ ಚರ್ಮ

0: ಕೆ ರಕ್ಷಣೆ ಬೇಕಾಗುತ್ತ್ರಿ. ಅದಕ್ಕೆ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲ ಸೇರಿಸಿ ಬೇರೆ ಬೇರೆ ತರಹದ ಉಂಡಿಗಳು ನಮ್ಮ ದೇಹಕ್ಕೆ ಶಾಖ ಕೊಡ್ತಾವ್ರಿ, ಚರ್ಮಕ್ಕೆ ಮೃದುತ್ವ ಸೌಂದರ್ಯ ಸಿಕ್ತ್ರಿ.
1: ಅಷ್ಟೇ ಅಲ್ರಿ, ಹೊಲ ಗದ್ದೆ ಬೆಳೆಗಳಿಗೆ ಕಾಡುವ ಇಲಿ ಹೆಗ್ಣ ಪಶು ಪಕ್ಷಿಗಳಿಂದ ನಾಗಪ್ಪ ರೈತನಿಗೆ ರಕ್ಷಣೆ ಕೊಡ್ತಾನ.
2: ಹಾ, ಅದಕ್ಕ ನಾಗಪ್ಪ ಕೃತಜ್ಞತೆ ತೋರಿಸೋದಕ್ಕ ಈ ಉಂಡಿ, ಹಾಲು, ಗೆಜ್ಜಿ ವಸ್ತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ನೋಡ್ರಿ. ಇವತ್ತ ನಮ್ಮನ್ನು ರಕ್ಷಣೆ ಮಾಡಪ್ಪ ನಾಗಪ್ಪ ಅಂತ ಕೇಳ್ಕೊಂಡ್ವಿ.
3: ನನಗ ಗೆಜ್ಜಿ ವಸ್ತ್ರನೇ ಮಾಡಕ್ ಬರಂಗಿಲ್ರಿ ಕುಸುಮ. ಇವತ್ತ ನಿಮ್ ಮನಿಗ್ ಬರ್ತೇನ್ರಿ, ನನಗೂ ಹೇಳ್ಕೊಡ್ರಿ ಏನೇನ್ ಸಾಮಾನ್ ತರ್ಬೇಕು ಹೇಳ್ರಿ.
2: ನೀವೇನು ತರುದ್ ಬೇಡ್ರಿ, ನಮ್ಮ ಮನ್ಯಾಗ ಎಲ್ಲಾ ಸಾಮಾನ್ ಅದಾವ. ಮೊದ್ಲು ಹಾರ ಮಾಡೋದು ಹೇಳ್ಕೊಡ್ತೇನಿ, ಆಮೇಲೆ ಬೇರೆ ಬೇರೆ ತರದ ತಿಕ್ಕಡಿ ಹಚ್ಚಿ ಅಲಂಕಾರ ಮಾಡಿ ಹಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ.
1: ಈಗ ನಮ್ಗೆಲ್ಲರಿಗೂ ಪಂಚಮಿಯಲ್ಲಿ ನಾಗಪ್ಪನಿಗೆ ಹಾಲು ಯಾಕೆ ಹಾಕಬೇಕು, ಪೂಜೆ ಯಾಕೆ ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಯ್ತು ನೋಡ್ರಿ.
3: ಆದ್ರೆ ನಾವು ಹುತ್ತಕ್ಕ ಅಥವಾ ನಾಗರ ಕಲ್ಲಿಗೆ ಹಾಕುವ ಹಾಲು ನಾಗ ಕುಡಿಯಂಗಿಲ್ರಿ. ಅದಕ್ಕ ನಾವು ಅಕ್ಕನ ಬಳಗದವರು ಶಾಲಾ ಮಕ್ಕಳಿಗೆ ಮತ್ತ ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಡಕ್ ಹೊಂಟಿವ್ ನೋಡ್ರಿ ಇವತ್ತ.
0: ಇದೇ ನೋಡ್ರಿ ಸಕಾರಿ ಅನ್ನೋದು. ಎಲ್ಲಾ ಹೆಣ್ಮಕ್ಳು ಹಾಲನ್ನ ಮಣ್ಣಿಗೆ ಹಾಕೋ ಬದ್ಲು ಬಡ ಮಕ್ಕಳಿಗೆ ಕೊಟ್ರೆ ನಾಗಪ್ಪನಿಗೂ ಸಂತೋಷ ಆಗಿ ನಮಗ್ ಒಳ್ಳೇದ್ ಮಾಡ್ತಾನ್ರಿ, ಪುಣ್ಯನೋಗ್ತೈತ್ ನಮ್ಗೆ. ಇಂತಹ ಸತ್ಕಾರ್ಯದಿಂದ ಮನಸ್ಸಿಗೂ ನೆಮ್ಮದಿ, ಸಮಾಜಕ್ಕೂ ಮಾದರಿ ಆಗ್ತೈತ್ರಿ.
2: ಹೌದ್ ನೋಡ್ರಿ, ಇದೊಂದು ಮಹಾ ಸತ್ಕಾರ್ಯ ನೋಡ್ರಿ. ಅನ್ಸೂಯ ಸೀರಿ ತಂದ್ರಿಲ್ಲೋ ನೋಡ್ರಿ, ಎಲ್ಲಾರು ಎಷ್ಟ್ ಚಂದ್ ಸೀರಿ ತಂದಾರ ಅವ್ರು. ಆಯ್ತಲ್ಲ, ಇನ್ ಲಗು ಲಗು ನಡೀರಿ, ಎಲ್ಲಾರು ಕೀರ್ತಿ ಮನಿಗ್ ಹೋಗೋಣ. ಆ ಮೊದ್ಲು ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಟ್ಟು ಅಲ್ಲಿಂದ ಕೀರ್ತಿ ಹೋಗಿ ಉಂಡಿ ತಿಂದು ಜೋಕಾಲಿ ಆಡಿ ಮನಿಗ್ ಹೋಗೋಣಂತ.
4: ಇದುವರೆಗೂ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೋದರಿಯರು ಶ್ರೀಮತಿಯರಾದ ಕಲ್ಪನಾ ಕಟಗಿ, ಅನಸೂಯ ಜವಳಿ, ಸುಜಾತಾ ಕುಂದಗೋಳ್, ಮೀನಾಕ್ಷಿ ಕೋಟೂರ್, ಕುಸುಮಾ ಓತಿಗೇರಿ, ಶಕುಂತಲಾ ಪಾಟೀಲ್, ಸುಜಾತಾ ಬೆಣ್ಣಿ, ಶಾರದಾ ಹಲಸಂಗಿಮಠ್, ಸುನಂದಾ ಗುಡ್ಡದ್, ಮೋನಾ ಪಾಟೀಲ್, ಹಾಗೂ ಮಾಹಿತಿ ಸಂಗ್ರಹಿಸಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಶ್ರೀಮತಿ ನಳಿನಾಕ್ಷಿ ಅರುಳುಗುಪ್ಪಿ ಅವರು. ಈಗ ನಾಗರ ಪಂಚಮಿ ಕುರಿತಂತೆ ಸಂಪ್ರದಾಯದ ಪದವನ್ನ ಕೇಳೋಣ.

ಇದುವರೆಗೂ ಯುಗಳ ಸ್ವರದಲ್ಲಿ ಸಂಪ್ರದಾಯದ ಪದವನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 499.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ
1: ಇದ್ದೀರಾ.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
2: ಡಾಕ್ಟರ್ ರಾಮನಾಥ ಶಣೈ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ನಿಮ್ಮ ಬಗ್ಗೆ ಹೇಳಿ ಶಣೈ ಅವರೇ.
3: ನಾನು MBBS ಮತ್ತು MD ಗವರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ.
2: MD ಯಾವುದ್ರಲ್ಲಿ ಮಾಡಿದ್ದಾವು?
3: ಜನರಲ್ ಮೆಡಿಸಿನ್.
2: ಯೋಗ ಪ್ರತಿನಿತ್ಯ ಮಾಡ್ತಿರ ತಾವು?
3: ಮಾಡ್ತೇನೆ.
2: ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
3: ಸುಮಾರು ಒಂದು 30 ವರ್ಷದಿಂದ ಆದರೂ ಮಾಡ್ತೇನೆ.
2: ಇವತ್ತಿನ ದಿವಸ ತಾವು ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನಿದೆಯಲ್ಲ, ಆ ವಿಚಾರವಾಗಿ ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶಣೈಯವರೇ.
3: ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅರ್ಥಾತ್, ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿ

0: ಇದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ.
1: ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನು ಸ್ವಾಮಿ ಹಾಗಂದ್ರೆ?
0: ಪತಂಜಲಿ ಮಹರ್ಷಿಯವರ ಯೋಗ ಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ಥರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗಶ್ಚಿತ್ತವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ, ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ, ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರೀಅಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ.
1: ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ?
0: ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ. ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿಯವರು ಹೇಳುತ್ತಾರೆ, ತದಾ ದೃಷ್ಟುಃ ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತಶಾಂತವಾದಾಗ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದು ಏನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು.
1: ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನು ಪತಂಜಲಿಯವರು, ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ?
0: ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದರೆ ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರುಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು, ನೀವು ನಿಮ್ಮ ಆಲೋಚನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳ್ಬೋದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ 100 ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ದ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್.
1: ಮನಸ್ಸಿನ

0: ಚಂಚಲತೆ ತಾವೇ ಹೇಳಿದ್ರಿ, ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದಮೇಲೆ ಸರಿಯೋಯಿತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತೀರಿ?
1: ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ ಎರಡು ಪದಗಳು ಅಭ್ಯಾಸ ಮತ್ತು ವೈರಾಗ್ಯ ಯೋಗ ಎಂಬ ಹಕ್ಕಿಯ ಎರಡು ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಬಹುತೋ ಭಯಾತ್.
0: ಈ ಅಭ್ಯಾಸ ಅಂದರೆ ಎಷ್ಟು ಕಾಲ ಮಾಡಬೇಕು ಅಂತ ಈಗೇನು ನೀವು ಹೇಳ್ತೀರಿ, ಪ್ರತಿನಿತ್ಯ ಮಾಡಬೇಕು ಅನ್ನೋದು. ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನೂ ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ?
1: ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ ಮೂರು ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು. ನೈರಂತರ್ಯ, ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು. ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ, ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ. ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಒಂದೂವರೆ ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು. ಇದರಲ್ಲಿ ಸೂರ್ಯ ನಮಸ್ಕಾರ, ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು ಒಂದು ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಆ್ಯಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್ ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ಥರ ನಡೆಯುತ್ತವೆ.
0: ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ, ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನು ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನು ಪ್ರಸನ್ನವಾಗಿ ಇಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರಿಗೆ?
1: ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು 4 ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ, ಸಂತೋಷವಾಗಿರುವವರೊಂದಿಗೆ ಸ್ನೇಹಭಾವ. ಕರುಣೆ, ದುಃಖದಲ್ಲಿರುವವರ ಬಗ್ಗೆ ದಯೆ. ಮುದಿತ, ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ. ಉಪೇಕ್ಷೆ, ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವು ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ

0: ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ.
1: ಇತ್ತೀಚೆಗೆ ಯೋಗ ಅಂದರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು ಡಾಕ್ಟರ್ ಶೆಣೈಯವರೇ?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿಯವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15-20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ ಪ್ರಾಣಾಯಾಮ, ಇವುಗಳನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ ಧಾರಣೆ ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ, ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ.
1: ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ?
0: ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ, ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು 100 ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಮ್, ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯಂತೆ ನಡೆಸುತ್ತಾರೆ. ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ.
1: ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಾರೆ, ಮತ್ತು ಬಹಳಷ್ಟು ಜನರಿಗೆ ಇದನ್ನು ಕಲಿಯುವಂತಹ ಆಸಕ್ತಿ ಕೂಡ ಇದೆ. ಪತಂಜಲಿ ಮಹರ್ಷಿಗಳು ಇದರ ಮಹತ್ವವನ್ನೇನಾದರೂ ವಿವರಿಸಿದ್ದಾರೆ?
0: ಉಸಿರು ಮತ್ತು ಮನಸ್ಸಿನ ಸಂಬಂಧ ಅತ್ಯಂತ ಗಾಢವಾಗಿದೆ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತದೆ, ಭಯವಾದಾಗ ಅದು ಬದಲಾಗುತ್ತದೆ, ಮನಸ್ಸು ಶಾಂತವಾಗಿದ್ದರೆ ಉಸಿರು ನಿಧಾನವಾಗುತ್ತದೆ. ಪತಂಜಲಿಯವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ಆಸನದಲ್ಲಿ ಸ್ಥಿರತೆ ಬಂದ ನಂತರ ಉಸಿರಾಟದ ಚಲನೆಯನ್ನು ಜಾಗ್ರತೆಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಕ್ಷೀಯತೆ ಪ್ರಕಾಶಾವರಣಂ, ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ.

0: ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ, ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ.
1: ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸಬಹುದೇ?
0: ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಆ್ಯಂಡ್ ನಾಟ್ ಸಪ್ರೆಷನ್. ಪತಂಜಲಿಯವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಪರಮಾ ವಶ್ಯತೇಂದ್ರಿಯಾಣಾಂ. ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು, ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು ಒಂದು 10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ.
1: ಪ್ರತ್ಯಾಹಾರದ ನಂತರ ಧಾರಣಾ ಮತ್ತು ಧ್ಯಾನದ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶಣೈಯವರೇ?
0: ಪತಂಜಲಿಯವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣ. ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ, ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯಿಕತಾನತಾ ಧ್ಯಾನಂ, ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಯಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನವೆನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು.
1: ಯೋಗ ಅಂದರೆ ಆಸನ ಮತ್ತು ಧ್ಯಾನ ಮಾತ್ರನೇ? ಉತ್ತಮ ಜೀವನ ಶೈಲಿ ಬಗ್ಗೆನೂ ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ.
0: ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿಯವರು ಯೋಗದ ಮೊದಲ 2 ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳುತ್ತಾರೆ. ಆನಂತರ ಯಮಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಹಾಗೂ ನಿಯಮಗಳು ಶೌಚ, ಸಂತೋಷ, ತಪಃಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಃ. ಅಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ. ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಎಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತು ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು. ಅಂದರೆ ಕಾಯ, ವಾಚ, ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣ ಬುದ್ಧಿ ಅಥವಾ ಶರಣಾಗತಿ ಮತ್ತು ಈಶ್ವರ ಪ್ರಸಾದ ಭಾವ, ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ತರ ಕೊಡುಗೆಯಾಗುತ್ತದೆ.
1: ಡಾಕ್ಟರ್ ರಾಮನಾಥ್

0: ಶರಣಯ್ಯವರೇ, ತಾವು ವೈದ್ಯರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ?
1: ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು. ರೆಸ್ಪಾಂಡ್, ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ.
0: ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈಯವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು, ಚಿಂತನೆಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
1: ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.
2: ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ ಈ ಕುರಿತು ಮಾತನಾಡುತ್ತಿದ್ದಾರೆ ರಾಜೇಶ್ ಹೊಂಗಲ್.
6: ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಥವಾ PMKVY ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2015 ಆರಂಭಿಸಲಾಯಿತು. ಈ ಯೋಜನೆಯ ಸದುದ್ದೇಶ ದೇಶದೆಲ್ಲೆಡೆ ಕೌಶಲ್ಯಪೂರ್ಣ ಉದ್ಯೋಗಗಳಿಗಾಗಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ 15-45 ವಯಸ್ಸಿನ ನಿರುದ್ಯೋಗಿ ಯುವ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ನೇ ಆವೃತ್ತಿಯು ಅಲ್ಪಾವಧಿ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಾಗಿ ಜಾರಿಗೆಯಲ್ಲಿವೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಅರ್ಥಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ, ಅಂದರೆ ಉದ್ಯೋಗವನ್ನರಸುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಲುಪಿಸಲು ನಮ್ಮ ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳುತ್ತಿದೆ. ಈ ಯೋಜನೆಯು ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಅದು ಹೇಗೆಂದರೆ, ಆಯಾ ಉದ್ಯೋಗ ನಿರ್ವಹಿಸಲು ಅಗತ್ಯವಾಗಿ ಹೊಂದಲೇಬೇಕಾದ ಅಥವಾ ಗಳಿಸಿಕೊಳ್ಳಲೇಬೇಕಾದ ಕೌಶಲ್ಯಗಳ ಕುರಿತಾದ ದಕ್ಷ ತರಬೇತಿ ಕಾರ್ಯಕ್ರಮಗಳನ್ನು ಅಲ್ಪಾವಧಿ ಅಂದರೆ 16-78 ಅಥವಾ 2-3 ಕಿರು ತರಬೇತಿಯನ್ನು ಬೇಡಿಕೆಯ ಆಧಾರದನ್ವಯ ಹಾಗೂ ಪ್ರಾದೇಶಿಕ ಅಗತ್ಯತೆಗನುಗುಣವಾಗಿ ನಿರುದ್ಯೋಗಿ ಯುವ ಮಿತ್ರರಿಗೆ ಹಾಗೂ ಅರ್ಧದಲ್ಲೇ ಶಾಲಾ ಕಾಲೇಜು ಅಧ್ಯಯನ ಮೊಟಕುಗೊಳಿಸಿದ ಯುವ ವಿದ್ಯಾರ್ಥಿ

ವಿದ್ಯಾರ್ಥಿನಿಯರಿಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮ ನಡೆಸಿಕೊಡುವ ಉಪಯುಕ್ತ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಲುಪಿಸಲು ಸ್ಥಳೀಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಜಿಲ್ಲಾ ಯುವಜನ ಸಬಲೀಕರಣ ನೆಹರು ಯುವ ಕೇಂದ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವೆಬ್ ತಾಣಗಳಾದ www.pmkbyofficial.org ಹಾಗೂ nsdcindia.org ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಆಯಾ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ತರಗತಿವಾರು ಹಾಗೂ ಪಠ್ಯಕ್ರಮದನ್ವಯ ವಿಷಯ ವಸ್ತುವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2 ವಾರದಿಂದ 4 ವಾರ ಹಾಗೂ 2 ತಿಂಗಳ

0: ವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2 ವಾರದಿಂದ 4 ವಾರ ಹಾಗೂ 2 ತಿಂಗಳಿನಿಂದ 6 ತಿಂಗಳ ಅವಧಿಯವರೆಗೆ ನಡೆಸಿಕೊಡಲಾಗುತ್ತದೆ. ಆದರೆ ಈ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿರುದ್ಯೋಗಿ ಯುವಕ ಯುವತಿಯರಿಂದ ನಿರೀಕ್ಷಿತ ಸ್ಪಂದನೆ ಆಸಕ್ತಿ ಹೊರಹೊಮ್ಮುತ್ತಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಸದರಿ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯ ಸದುಪಯೋಗ ಪಡೆಯಲೆಂದು ತರಬೇತಿಗೆ ಹಾಜರಾಗುವ ಫಲಾನುಭವಿಗಳಿಗಾಗಿ ಆಕರ್ಷಕ ಆರ್ಥಿಕ ಹಣಕಾಸು ಸಹಾಯ ನೀಡುವ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಸದರಿ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಹಾಜರಾಗಿ ನಿಗದಿತ ಅವಧಿಯ ತರಬೇತಿ ಪೂರೈಸಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಪಡೆಯುವ ಫಲಾನುಭವಿಗಳಿಗೆ ಆಕರ್ಷಕ ಬಹುಮಾನ ಹಣದ ರೂಪದಲ್ಲಿ ನೀಡುವುದು. ತರಬೇತಿ ಅವಧಿಯಲ್ಲಿ ಉಚಿತ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ, ತರಬೇತಿ ಸಂಸ್ಥೆಗೆ ತಮ್ಮ ವಾಸಸ್ಥಾನದಿಂದ ಪ್ರತಿನಿತ್ಯ ಬಂದು ಹೋಗುವ ಬಸ್ಸು ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚ ನೀಡುವುದು, ತರಬೇತಿ ಅವಧಿಯಲ್ಲಿ ಅಪಘಾತವಾದರೆ ಜೀವ ವಿಮಾ ಸೌಲಭ್ಯ, ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ಅಥವಾ ಸ್ಟೈಪಂಡ್ ನೀಡುವುದು, ಉದ್ಯೋಗವನ್ನರಸಿ ಸಂದರ್ಶನಕ್ಕೆ ಹಾಜರಾಗುವಾಗ ಅದಕ್ಕೆ ತಗಲುವ ಪ್ರಯಾಣ ವೆಚ್ಚ ಭರಿಸುವುದು, ತರಬೇತುದಾರರಿಗೆ ವಾರ್ಷಿಕ ಪ್ರೋತ್ಸಾಹಧನ ನೀಡುವುದು, ಫಲಾನುಭವಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗೆ ಅಗತ್ಯವಿರುವ ಸೂಚನಾ ಪುಸ್ತಕ ಉಪಕರಣಗಳನ್ನು ಉಚಿತವಾಗಿ ಪೂರೈಸುವುದು, ಕೊನೆಯದಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ತಕ್ಕ ಮಟ್ಟಿನ ಪ್ರೋತ್ಸಾಹಧನವನ್ನು ನೀಡುವುದಾಗಿದೆ. ಈ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ ತರಬೇತಿಗಳನ್ನು ಆಯೋಜಿಸಲು ಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ನಲ್ಲಿ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಸರ್ಕಾರಿ ITI ಕೈಗಾರಿಕಾ ತರಬೇತಿ ಕೇಂದ್ರಗಳು, ಪಾಲಿಟೆಕ್ನಿಕ್ಗಳು, ಖಾಸಗಿ ITIಗಳು, ತಾಂತ್ರಿಕ ತರಬೇತಿ ನೀಡುವ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು, ಉದಾಹರಣೆಗೆ NIIT, ಅಪ್ಟೆಕ್, ರೂಮನ್ ಕಂಪ್ಯೂಟರ್ ಟೆಕ್ನಾಲಜೀಸ್, ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಾದ ಕಿಯೋನಿಕ್ಸ್, NGEF, GTTC ಸರ್ಕಾರಿ ಉಪಕರಣ ಕಾರ್ಯಾಗಾರಗಳು. ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸರ್ಕಾರಿ ಖಾಸಗಿ ಸಹಯೋಗದಲ್ಲಿ ಕನಿಷ್ಠ 120 ವಿದ್ಯಾರ್ಥಿಗಳಿಗೆ ಈ ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿದೆ. ಅಗತ್ಯತೆ ಆಧಾರದ ಮೇಲೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಯಾ ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿ ಕೋಣೆಗಳನ್ನು ಒದಗಿಸಿ ಹೆಚ್ಚುವರಿಯಾಗಿ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಯಾ ತಾಲೂಕು ನಗರ ಪಟ್ಟಣಗಳ ವಿಸ್ತರಣಾ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಉದಾಹರಣೆಗೆ ಈ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಸ್ಥಾಪಿತಗೊಂಡ ಜಿಲ್ಲಾವಾರು ಕೌಶಲ್ಯ ಕೇಂದ್ರಗಳಲ್ಲಿ 15-45 ವಯಸ್ಸಿನ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಮಾಡಿಕೊಳ್ಳಬಹುದಾದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು, ಅಂದರೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೀಗೆ ಹೆಸರಿಸಬಹುದಾಗಿದೆ: ಆಫೀಸ್ ಆಟೋಮೇಷನ್ DTP ಆಪರೇಟರ್, TV ಮೊಬೈಲ್ ಫೋನ್ ರಿಪೇರ್ ಟೆಕ್ನಿಷಿಯನ್, ಸ್ಪ್ರೇ ಪೇಂಟಿಂಗ್ ಟೆಕ್ನಿಷಿಯನ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ಆಂಡ್ರಾಯ್ಡ್ ಟರ್ಮಿನಲ್ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ ಡೆವಲಪರ್, ವೈರ್ಲೆಸ್ ಮೊಬೈಲ್ ಟವರ್ ಟೆಕ್ನಿಷಿಯನ್, CNC ಆಪರೇಟರ್, ಟೂಲ್ ಆ್ಯಂಡ್ ಡೈ ಮೇಕರ್. ಅಂತೆಯೇ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಹಾಗೂ ವಿಮಾ ಸೌಲಭ್ಯ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳೆಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್, ಮೈಕ್ರೋ ಫೈನಾನ್ಸ್ ಎಕ್ಸಿಕ್ಯೂಟಿವ್, ಲೋನ್ ಅಪ್ರೂವಲ್ ಅಂಡ್ ಡೆಬ್ಟ್ ರಿಕವರಿ ಏಜೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಕೌಂಟ್ಸ್ ಅಸಿಸ್ಟೆಂಟ್. ಸಾರಿಗೆ ಸೇವಾ ಕ್ಷೇತ್ರದಲ್ಲಿ ಕನ್ಸೈನ್ಮೆಂಟ್ ಕೊರಿಯರ್ ಬುಕಿಂಗ್ ಏಜೆಂಟ್ ಎಂಬ ತರಬೇತಿ, ವೇರ್ಹೌಸ್ ಸೂಪರ್ವೈಸರ್, ಏರ್ ಕಾರ್ಗೋ ಅಸೋಸಿಯೇಟ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಎಂಬ ಸರ್ಟಿಫಿಕೇಟ್ ತರಬೇತಿಗಳನ್ನು ಪಡೆಯಬಹುದಾಗಿದೆ. ವಿಶ್ವದ 5ನೇ ಆರ್ಥಿಕ ದೊಡ್ಡ ಶಕ್ತಿಯಾಗುವತ್ತ ದಾಪುಗಾಲು ಇಟ್ಟಿರುವ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮಾಡಲು ಇಂದಿನ ಯುವ ಪೀಳಿಗೆ ಈ ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಸಾಗಿಸಲು ದಾಪುಗಾಲ ನೀಡಬೇಕಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಕುರಿತು ಮಾತನಾಡಿದವರು ರಾಜೇಶ್ ಹೊಂಗಲ್.

0: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಆಮೇಲೆ.
3: ಹಲೋ. ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
4: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡ್ಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
9: ಆಕಾಶವಾಣಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
10: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ಕಬಳಿಸಿದ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10 ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು

0: ಹಾಗೂ ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ 3 ಪ್ರಮುಖ ಆಧಾರ ಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು ಎನ್ಟಿಎ ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15 ಲಕ್ಷ ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ಇಸಿಐ ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವಾ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ

0: ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನದಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ ಕೆಎಲ್ ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಯೋಗರಾಜ್ ಭಟ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಕಾರ್ತಿಕ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸೋನು ನಿಗಮ್ ಹಾಡಿರುವ ಪಯಣ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ.
5: ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ. ಇವನಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗಾಗ್ತಾ ಇದೆ? ತನಗೆ ಗುರುವಾದಂತಹ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ಸರ್ವಾಯವಾನಾಂ ಶಿರಃ ಪ್ರಧಾನಂ ಅಂತ ಶಾಸ್ತ್ರ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ ಅಂತ ಹೇಳಿ, ಸ್ವಾಮಿ ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ, ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ, ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಅದು ನಿಮಗೆ ಗೊತ್ತೇ ಇದೆ, ಇವಳನ್ನು ಯಾರಿಗೆ ಕೊಡಲಿ, ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಗಾಲವ ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ. ದುಷ್ಟಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ, ತಂದೆಯ ಬದಲು ಅವನ ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ, ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನು ನಿಂತಿರೋದ್ರಿಂದ ಆ ಮದನನ್ನು ಕರೆಸಿದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಕೂಡಲೇ ಚಂದ್ರಹಾಸನನ್ನು ಇಲ್ಲಿಗೆ ಕರ್ಕೊಂಡು ಬಾ,

ಮದನ ಮಹಾರಾಜನನ್ನ ಬೀಳ್ಕೊಟ್ಟು ಬರ್ತಾ ಇದ್ದಾನೆ. ಚಂದ್ರಹಾಸ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ. ಈ ಕಡೆಗೆ ಚಂದ್ರಹಾಸ ಏನ್ ಮಾಡಿದ್ದಾನೆ ಅಂತಂದ್ರೆ, ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ, ಕತ್ತಲು ಮೂಡ್ತಾ ಇರುವಂತಹ ಹೊತ್ತು ಚಿನ್ನದ ತಟ್ಟೆಯಲ್ಲಿ ಹೂವು ಹಣ್ಣು ತಾಂಬೂಲ ಗಂಧ ಅಕ್ಷತೆ ಇತ್ಯಾದಿಗಳನ್ನು ಇಟ್ಟುಕೊಂಡು ದುರ್ಗಾ ದೇವಾಲಯದ ಕಡೆಗೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಉತ್ತಮವಾದಂತಹ ಕುದುರೆಯ ಮೇಲೆ ಕುಳಿತಿರುವ ಮದನ ಅಲ್ಲಿಗೆ ಬಂದ. ಪೂಜೆಗೆ ಹೊರಟಿರುವ ಭಾವನನ್ನು ಕೇಳ್ತಾ ಇದ್ದಾನೆ. ಕೈಯಲ್ಲಿ ಇಂತಹ ತಟ್ಟೆ ಪೂಜಾ ಪರಿಕರಗಳು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಆಗ ಚಂದ್ರಹಾಸ ಹೇಳ್ದ, ನಿನ್ನ ತಂದೆ ನಮ್ಮ ಮಾವ ದುಷ್ಟ ಬುದ್ಧಿ ಮನೆತನದ ವ್ರತ, ನಾಲ್ಕನೇ ದಿನ ಅಳಿಯನೇ ಹೋಗಿ ಚಂಡಿಗಾ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಊರ ಹೊರವಲಯದಲ್ಲಿರುವ ಚಂಡಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ

ಚಂದ್ರಹಾಸ ಆಡಿರುವ ಮಾತನ್ನು ಕೇಳಿ ಕುದುರೆಯಿಂದ ಕೆಳಗಿಳಿದ ಮದನ. ನನ್ನ ತಂದೆ ನನಗೆ ನೇಮಿಸಿರುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಪ್ಕೊಳ್ತಾ ಇದ್ದಾನೆ. ಇಲ್ಲ, ಈ ಪೂಜೆಯನ್ನು ಅಳಿಯನೇ ಮಾಡಬೇಕಂತೆ. ಅಂತ ಅಂದರೆ ಅಳಿಯನ ಪರವಾಗಿ, ನಿನ್ನ ಪರವಾಗಿ, ನಿನ್ನ ಹೆಸರಿನಲ್ಲಿಯೇ ಸಂಕಲ್ಪವನ್ನು ಮಾಡಿ ನಾನೇ ವೈಯಕ್ತಿಕವಾಗಿ ಈ ಪೂಜೆಯನ್ನು ಮಾಡ್ತೇನೆ. ಮಹಾರಾಜ ಕುಂತಳೇಶ್ವರ ಹೇಳಿ ಕಳಿಸಿದ್ದಾನೆ, ಕೂಡಲೇ ನೀನು ಹೋಗಬೇಕು ಅಂತ ಹೇಳಿದಾಗ ರಾಜಾಜ್ಞೆಯನ್ನು ಮೀರಲಾರದೆ ತನ್ನ ಕೈಲಿರುವಂತಹ ಪೂಜಾ ಪರಿಕರದ ತಟ್ಟೆಯನ್ನು ಮದನನಿಗೆ ಒಪ್ಪಿಸಿದ ಚಂದ್ರಹಾಸ. ನಂತರ ಮದನನೇ ಕೊಟ್ಟಿರುವಂತಹ ಕುದುರೆಯನ್ನು ಏರಿಕೊಂಡು ಅರಮನೆಯ ಕಡೆಗೆ ಚಂದ್ರಹಾಸ ಹೊರಟ. ಚಂದ್ರಹಾಸ ಕೊಟ್ಟ ಪೂಜಾ ಪರಿಕರದ ತಟ್ಟೆಯನ್ನು ಕೈಲಿ ಹಿಡಿಕೊಂಡು ಊರ ಹೊರವಲಯದಲ್ಲಿರುವ ದುರ್ಗಾ ದೇವಾಲಯದ ಕಡೆಗೆ ಅಂತಹ ಸಂಜೆಯ ಹೊತ್ತಿನಲ್ಲಿ ಏಕಾಂಗಿಯಾಗಿ ಮದನ ಹೋಗ್ತಾ ಇದ್ದಾನೆ.

ತನ್ನ ತಂದೆಯ ಮಾತನ್ನು ನಡೆಸಲಿಕ್ಕೆ ಅಂತ ಹೇಳಿ ಚಂದ್ರಹಾಸನಿಂದ ಭಂಗ ಆಗ್ತಾ ಇರುವಂತಹ ವ್ರತವನ್ನು ತಾನೇ ನಡೆಸಬೇಕು ಅಂತ ತೀರ್ಮಾನ ಮಾಡಿದ ಮದನ. ತನ್ನ ಜೊತೆಗಿರುವಂತಹ ಎಲ್ಲಾ ಸೈನಿಕರನ್ನು ಹಿಂದೆ ಕಳಿಸಿದ್ದಾನೆ. ನಂತರ ತಾನೊಬ್ಬನೇ ಕೈಯಲ್ಲಿ ಆ ತಟ್ಟೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೂರ್ಯಾಸ್ತ ಆಗಿದೆ, ಕತ್ತಲೆ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇದೆ. ಏಕಾಂತವಾದಂತಹ ಪ್ರದೇಶ, ನಿರ್ಜನ, ದಟ್ಟವಾದಂತಹ ಮರಗಳು ಬೆಳೆದಿದೆ. ಅವುಗಳ ನೆರಳಿನಿಂದ ಆ ಕತ್ತಲೆ ಇನ್ನಿಷ್ಟು ಗಾಢವಾಗಿ ಕಾಣಿಸ್ತಾ ಇದೆ. ತಟ್ಟೆಯನ್ನ ಕೈಲಿ ಹಿಡ್ಕೊಂಡು ನಡೀತಾ ಬರ್ತಾ ಇರಬೇಕಾದ್ರೆ ಅವನ ಗ್ರಹಚಾರವೋ ಅಂತ ಅನ್ನುವ ಹಾಗೆ, ಅಪಶಕುನವೋ ಅನ್ನುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಅವನ ಕೈಲಿರುವ ಆ ಪೂಜಾ ಪರಿಕರದ ತಟ್ಟೆ ಕೈಜಾರಿ ಕೆಳಗೆ ಬಿತ್ತು.

ಬಿದ್ದ ಪರಿಕರಗಳನ್ನ ಮತ್ತೆ ಜೋಡಿಸಿಕೊಂಡು ತಟ್ಟೆಯಲ್ಲಿ ಇಟ್ಕೊಂಡ. ಮನಸ್ಸಿಗೇನೋ ಗೊಂದಲ ಆಗ್ತಾ ಇದೆ. ಆದ್ರೆ ನಾನು ಹೋಗ್ತಾ ಇರೋದು ದೇವರ ಕೆಲಸಕ್ಕೆ, ಆದ್ರಿಂದ ಇದು ಅಪಶಕುನ ಇರ್ಲಿಕ್ಕಿಲ್ಲ, ಇದ್ದರೂ ನಿವಾರಣೆ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಬೆಕ್ಕುಗಳು ಅಡ್ಡ ಬಂದವು, ಹಕ್ಕಿಗಳು ರಕ್ತವನ್ನು ಕಾರಿಕೊಂಡವು, ಗೂಗೆಗಳು ದುರ್ಭಾಷೆಯನ್ನ ಸೂಚಿಸುವ ಹಾಗೆ, ದುಶಕುನವನ್ನು ಸೂಚಿಸುವ ಹಾಗೆ ಗೂಗುಡ್ತಾ ಇದ್ದಾವೆ. ಅನೇಕ ಅಪಶಕುನಗಳು ಆಗ್ತಾ ಇರುವುದನ್ನು ನೋಡಿದ್ರೆ ಇವನಿಗೆ ಅನ್ನಿಸ್ತು, ಓಹೋ ಇದು ಯಾಕೆ ಹೀಗಾಗ್ತಾ ಇದೆ, ಬಹುಶಃ ಈ ಅಪಶಕುನ ಚಂದ್ರಹಾಸನಿಗೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಈಗ ನಾನು ಬಂದಿರೋದ್ರಿಂದ ಅದರಿಂದ ಅವನಿಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವನು ಯಾವ ಕಾರಣಕ್ಕೂ ಹೆದರದೆ ಚಂದ್ರಹಾಸನಿಗೆ, ನನ್ನ ಭಾವನಾದಂತಹ ಚಂದ್ರಹಾಸನಿಗೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡ್ತಾ ತ್ರ್ಯಂಬಕನ ಹೆಂಡತಿಯಾದ ಪಾರ್ವತಿಯ ಆಲಯಕ್ಕೆ, ದುರ್ಗಾಲಯಕ್ಕೆ ಆ ಮದನ ಬರ್ತಾ ಇದ್ದಾನೆ.

ಅವನು ದೇವಸ್ಥಾನದ ಸಮೀಪಕ್ಕೆ ಬಂದ. ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈಗ ಆಗಲೇ ಅಲ್ಲಿ ಕಳಿಸಿರುವಂತಹ ಕೊಲೆಗಡಕರು ಅಲ್ಲಿ ಕಾಯ್ದು ಕುಳಿತಿದ್ದಾರೆ. ಕೈಯಲ್ಲಿ ಹರಿತವಾದ ಆಯುಧವನ್ನು ಇಟ್ಟುಕೊಂಡು ಬಾಗಿಲ ಆ ಕಡೆಗೆ ಈ ಕಡೆಗೆ ಕಂಬಗಳ ಮರೆಯಲ್ಲಿ ಕಾಯ್ತಾ ಇದ್ದಾರೆ. ಯಾರೇ ಬರಲಿ ಅವ್ರನ್ನ ಕತ್ತರಿಸಬೇಕು ಅಂತ ಹೇಳಿ ಕವಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮೂರ್ಖರ ಅಂತರಂಗದಲ್ಲಿ ಇರುವಂತಹ ಆ ಅಂತರಂಗದ ಒಳಗೆ ಪ್ರವೇಶ ಮಾಡ್ತಾ ಇರುವಂತಹ ವಿವೇಕವನ್ನ ಅರಿಷಡ್ ವರ್ಗಗಳು ಆವರಿಸಿ ಮುರಿಯುವಂತೆ ಈ ಕೊಲೆಯ ಯಾವ ವ್ಯವಸ್ಥೆಯೂ ಅರಿಯದೆ ಮುಗ್ಧ ಮನಸ್ಸಿನಿಂದ ಭಕ್ತಿಯಿಂದ ಬಂದಂತಹ ಆ ಮದನ ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಅಡಗಿಕೊಂಡು ಕುಳಿತಿರುವಂತಹ ಕೊಲೆಗಡಿಕರು ತಮ್ಮ ಕೈಯಲ್ಲಿರುವಂತಹ ಭಯಂಕರವಾದ ಹರಿತವಾದ ಆಯುಧಗಳಿಂದ ಅವನನ್ನು ಹೊಯ್ದು ಅವನನ್ನು ಇರಿದು ಅಲ್ಲಿಯೇ ಕೊಚ್ಚಿ ಹಾಕಿದರು. ಭೂಮಿಗೆ ಬೀಳ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿಯೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹರಿ ಶ್ರೀಕೃಷ್ಣ ನರಹರಿ ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳ್ತಾ ಆ ಕ್ಷಣದಲ್ಲಿಯೇ ಆ ನೋವನ್ನು ತಡೆಯಲಾರದೆ ಅಗಾಧವಾದಂತಹ ಅನೇಕವಾದ ಹೊಡೆತಗಳನ್ನು ತಡೆಯಲಾರದೆ ಅಲ್ಲಿಯೇ ಪ್ರಾಣ ಬಿಟ್ಟ ಮದನ.

ಈ ಕಡೆ ಆ ಮದನನನ್ನ ಕೊಚ್ಚಿ ಹಾಕಿ ಆ ಕೊಲೆಗಡಕರು ದೇವಸ್ಥಾನದಿಂದ ಓಡಿ ಹೋದ್ರು. ಈ ಕಡೆಗೆ ಚಂದ್ರಹಾಸ ಉತ್ಸವದಿಂದ ಆ ಕುದುರೆಯ ಮೇಲೆ ಮಹಾರಾಜನನ್ನ ಕಾಣಲಿಕ್ಕೆ ಅಂತ ಬಂದ. ಅರಮನೆಯ ಬಾಗಿಲಿಗೆ ಬಂದು ತಾನು ಬಂದಂತಹ ವರ್ತಮಾನವನ್ನ ಹೇಳಿ ಕಳಿಸಿದ. ರಾಜ ಅವನನ್ನು ಸಂಭ್ರಮದಿಂದ ಸ್ವಾಗತಿಸಿ ಅವನಿಗೆ ರಾಜ್ಯವನ್ನು ಕೊಟ್ಟ. ಗಾಂಧರ್ವ ವಿವಾಹದಿಂದ ತನ್ನ ಮಗಳಾದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟ. ಈಗ ಮುಹೂರ್ತ ಇಲ್ವಲ್ಲ ಹಾಗೆ ಹೀಗೆ ಅಂತಂದ್ರೆ ಗಾಲವ ಮಹರ್ಷಿ ಹೇಳ್ತಾ ಇದ್ದಾನೆ, ತದೇವ ಲಗ್ನಂ ಸುದಿನಂತದೇವ. ಗಾಂಧರ್ವ ವಿವಾಹಕ್ಕೆ ವಧೂವರರ ಮನಸ್ಸು ಒಪ್ಪುವುದು ಮುಖ್ಯ, ಹಿರಿಯರ ಅನುಜ್ಞೆ ಆಶೀರ್ವಾದಗಳು ಮುಖ್ಯ. ಇದು ಗೋಧೂಳಿ ಲಗ್ನವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಿವಾಹವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ದ. ಆದ್ದರಿಂದ ಅವನ ಸೂಚನೆಯಂತೆ ಗಾಂಧರ್ವ ವಿವಾಹದಿಂದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಂಡು ಆ ರಾಜ್ಯತ್ವವನ್ನು ಸ್ವೀಕರಿಸಿದ ಚಂದ್ರಹಾಸ. ಡಿ ವಿ ಜಿಯವರು ಒಂದು ಕಡೆಗೆ ಹೇಳುವ ಹಾಗೆ, ಬದುಕು ಜಟಕಾ ಬಂಡಿ ವಿಧಿಯಾದರ ಸಾಹೇಬ ಕುದುರೆ ನೀನ್, ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆ ಗೋಡು, ಪದಕುಸಿಯ ನೆಲವಿಹುದ ಮಂಕುತಿಮ್ಮ ಎನ್ನುವಂತೆ ದುಷ್ಟಬುದ್ಧಿ ಚಂದ್ರಹಾಸನನ್ನ ಮಸಣಕ್ಕೆ ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಭಗವಂತನ ಅನುಗ್ರಹದಿಂದ ಚಂದ್ರಹಾಸನ ಬದುಕು ಮದುವೆಯ ಕಡೆಗೆ ಹೋಗ್ತಾ ಇದೆ. ಇದು ದೇವರ ಅನುಗ್ರಹ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೀಗೆ ರಾಜ್ಯವನ್ನ ಮತ್ತೆ ಚಂಪಕ ಮಾಲಿನಿಯನ್ನ ಸ್ವೀಕಾರ ಮಾಡಿದ ಚಂದ್ರಹಾಸ. ಈ ರೀತಿ ಅಳಿಯನನ್ನ ಸತ್ಕರಿಸಿ ನಂತರ ಕುಂತಳೇಶ್ವರ ತಾನು ವನಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಿದ್ಧನ.

ಈ ಸುಖ ದುಃಖದ ಕಡಲಾಗಿರುವ ಈ ಸಂಸಾರದ ಬಾಧೆಗೆ ಒಳಗಾಗಬಾರದು ಎಂಬುದನ್ನು ತೀರ್ಮಾನ ಮಾಡಿ ಸಂಸಾರ ವಿರತಿಯಾದಂತಹ ವೈರಾಗ್ಯವನ್ನ, ಜ್ಞಾನವನ್ನ, ಗಾಲವನ ಅನುಗ್ರಹದಿಂದ ಅಥವಾ ಉಪದೇಶದಿಂದ ಪಡೆದುಕೊಂಡಂತಹ ರಾಜ ಹೆಂಡತಿಯ ಸಹಿತ ಗೋಧೂಳಿ ಲಗ್ನದಲ್ಲಿ ಮಗಳು ಅಳಿಯನ ಒಪ್ಪಿಗೆಯನ್ನು ಪಡೆದುಕೊಂಡು ಅರಣ್ಯವಾಸಕ್ಕೆ ಅಂತ ಹೊರಟು ಹೋದ. ಈ ಕಡೆಗೆ ಚಂದ್ರಹಾಸನಿಗೆ ರಾಜ್ಯನೂ ಸಿಕ್ತು, ರಾಜಕುಮಾರಿಯೂ ಸಿಕ್ಕಳು. ನಾರಿ ಪುಣ್ಯ ಪುರುಷನ ಭಾಗ್ಯ ಅನ್ನುವುದು ಒಂದು ಗಾದೆಯ ಮಾತು. ಹಾಗೆ ಆ ಹೆಣ್ಣು ಮಗಳ ಪುಣ್ಯದಿಂದ ಇವನಿಗೆ ರಾಜತ್ವವು ಪ್ರಾಪ್ತಿಯಾಯಿತು. ತಾನು ರಾಜ ಆಗಿರುವಂತಹ ವಿಚಾರ ಪ್ರಜೆಗಳಿಗೆ ಗೊತ್ತಾಗಬೇಕು ಅನ್ನುವುದನ್ನು ಚಂದ್ರಹಾಸ ಯೋಚನೆ ಮಾಡ್ದ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಚಿಂತಿಸ್ತಾ ಇದ್ದಾನೆ.

ತಾನು ರಾಜನಾದಂತಹ ವಿಚಾರ ಈ ರಾಜಧಾನಿ ಎಲ್ಲರಿಗೂ ತಿಳಿಯಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಚಿಂತಿಸಿದ ಚಂದ್ರಹಾಸ. ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ ತಾನು ರಾಜನಂತೆ ಅಲಂಕರಿಸಿಕೊಂಡು ಮಹಾರಾಣಿಯನ್ನಾಗಿ ಚಂಪಕ ಮಾಲಿನಿಗೂ ಅಲಂಕರಿಸಿ ನಂತರ ಪಟ್ಟದ ಆನೆಯ ಮೇಲೆ ಅವರಿಬ್ಬರೂ ಕುಳಿತುಕೊಂಡು ರಾಜವೈಭವದಿಂದ ಅನೇಕ ಮಂಗಳ ವಾದ್ಯಗಳು ಭೋರ್ಗರಿತಾ ಇರಬೇಕಾದ್ರೆ ಊರಲ್ಲಿ ಮೆರವಣಿಗೆಯನ್ನು ಹೊರಟರು ಅವರಿಬ್ಬರು. ಇಂತಹ ದಟ್ಟವಾದ

ವಾದ್ಯದ ಧ್ವನಿ ಕೇಳ್ತಾ ಇರಬೇಕಾದ್ರೆ ದುಷ್ಟ ಬುದ್ಧಿಗೆ ಆಶ್ಚರ್ಯ ಆಯಿತು. ಏನಿದು ಧ್ವನಿ ಕೇಳಿಸ್ತಾ ಇದೆ, ಏನೋ ಜನಗಳು ಪರಾಕು ಜೈಕಾರ ಹೇಳೋದು ಕೇಳಿಸ್ತಾ ಇದೆಯಲ್ಲ, ಮಹಾರಾಜ ಚಂದ್ರಹಾಸನಿಗೆ ಜಯವಾಗಲಿ ಅಂತ, ಇದೇನಿದು ಮಾತು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಹೆದರಿಕೆಯ ತಲೆದೋರಿತು. ಇದೇನಿದು, ಹೊಸದಾಗಿ ದೈವ ಇನ್ನೇನೋ ನಿರ್ಣಯ ಮಾಡಿದೆಯೋ ಎನ್ನುವಂತೆ ಆಶ್ಚರ್ಯಗೊಂಡ

ಏನು ಅಂತ ವಿಚಾರ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯಿತು, ರಾಜಗುರುವಾದಂತಹ ಗಾಲವನ ಸೂಚನೆಯಂತೆ ಮಹಾರಾಜ ಕುಂತಳೇಶ್ವರ ತನ್ನ ಸಂಪೂರ್ಣ ರಾಜ್ಯವನ್ನು ಮತ್ತು ಮಗಳನ್ನು ಸಹ ಚಂದ್ರಹಾಸನಿಗೆ ಒಪ್ಪಿಸಿ ಅವನು ವನಕ್ಕೆ ತೆರಳಿದ. ತನ್ನ ಬದುಕನ್ನೆಲ್ಲ ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಕಳೀಲಿಕ್ಕೆ ಅನ್ನುವ ವಿಚಾರ ಗೊತ್ತಾಯಿತು. ಇದನ್ನು ಕೇಳಿ ನನಗೂ ತಿಳಿಸದೆ ಇಂತಹ ಕೆಲಸವನ್ನು ಮಾಡಿದ್ದೆ ಮಹಾರಾಜ, ಈ ಚಂದ್ರಗುಪ್ತನನ್ನ ಪೂಜೆಗೆ ಹೋಗುವಂತ ನಾನು ಹೇಳಿ ಕಳಿಸಿದ್ನಲ್ಲ, ಈ ಮದನ ಏನು ನಿದ್ದೆ ಮಾಡ್ತಾ ಇದ್ನೋ ಅಂತ ಹೇಳಿ ಸಿಟ್ಟಿನಿಂದ ದುಷ್ಟಬುದ್ಧಿ ಮಗನ ಮೇಲೆ ಸಿಟ್ಟನ್ನು ಮಾಡ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲಿಯೇ ಕೋಪವನ್ನು ಮಾಡ್ಕೊಳ್ತಾ ಹಲ್ಲನ್ನು ಕಡಿತಾ ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಹೊರಟಿರುವಂತಹ ಚಂದ್ರಹಾಸ ಮತ್ತು ಚಂಪಕ ಮಾಲಿನ್ಯರ ಮೆರವಣಿಗೆ ಈ ಮುಖ್ಯಮಂತ್ರಿಯ ಮನೆಯ ಮುಂದೆ ಬಂತು. ಆನೆಯಿಂದ ಕೆಳಗಿಳಿದು ಚಂದ್ರಹಾಸ ಮಾವನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಬಂದು ಅವನ ಪಾದಗಳಿಗೆ ಎರಗಿದ. ಮನಸ್ಸಿನಲ್ಲಿ ಸಿಟ್ಟು ತುಂಬಿದೆ, ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೂ ಸಹ ಮಂತ್ರಿ ದುಷ್ಟಬುದ್ಧಿ ಅವನನ್ನು ಕೇಳ್ತಾ ಇದ್ದಾನೆ.

ಉಕ್ಕುವ ಕೋಪವನ್ನ ನಿಯಂತ್ರಣ ಮಾಡಿಕೊಂಡು ಮಂತ್ರಿ ದುಷ್ಟಬುದ್ಧಿ ಕೇಳ್ತಾ ಇದ್ದಾನೆ ಚಂದ್ರಹಾಸನಿಗೆ. ಏನಯ್ಯ, ನಮ್ಮ ವಂಶಾಚಾರವನ್ನ ಬಿಡಬಾರದು, ನೀನು ಚಂಡಿಕಾ ಪೂಜೆಗೆ ಹೋಗು ಅಂತ ಹೇಳಿದ್ರೆ ನೀನು ಅದನ್ನು ಹೋಗೋದ್ ಬಿಟ್ಟು ಏನು ಕೆಲಸ ಮಾಡ್ತಾ ಇದ್ದೀಯ, ಇದು ಎಂತಹ ಕೆಲಸವನ್ನು ನೀನು ಮಾಡಿದೆ ಅಂತ ಅಂದ್ರೆ, ಆಗ ಚಂದ್ರಹಾಸ ಹೇಳ್ತಾ ಇದ್ದಾನೆ, ಪೂಜ್ಯರೇ ನೀವು ಹೇಳದಂತೆ ನಾನು ಪೂಜಾ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿಯೇ ನಿಮ್ಮ ಮಗನಾದಂತಹ ಮದನ ಬಂದು ರಾಜಾಜ್ಞೆಯಾಗಿದೆ, ಈ ಕೂಡಲೇ ನೀವು ಹೋಗಿ ಕುಂತಳೇಶ್ವರನನ್ನು ಭೇಟಿಯಾಗಬೇಕು ಅಂತ ಹೇಳ್ದ. ನಾನು ಪೂಜೆಗೆ ಹೋಗ್ತಾ ಇದ್ದೇನೆ ಅಂತಂದ್ರೆ, ನಿಮ್ಮ ಪರವಾಗಿ ನಾನು ಪೂಜೆ ಮಾಡ್ತೇನೆ ಕೊಡಿ ಅಂತ ಹೇಳಿ ಪೂಜಾ ಪರಿಕರಗಳನ್ನು ತಾನು ತೆಗೆದುಕೊಂಡು ಪೂಜೆಗಾಗಿ ದುರ್ಗಾ ಮಂದಿರಕ್ಕೆ ಹೊರಟು ಹೋದ. ರಾಜಾಜ್ಞೆಯನ್ನು ಮೀರಲಾರದೆ ಮದನನ ಸೂಚನೆಯಂತೆ ನಾನು ಅರಮನೆಗೆ ಹೋದೆ, ನಿನ್ನ ಮಗ ಪೂಜೆಗೆ ಹೋಗಿದ್ದಾನೆ ಅಂತ ಹೇಳ್ದ ಚಂದ್ರಹಾಸ.

ದುರ್ಗಾ ಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಳಿಯನನ್ನ ನಯವಾದ ಮಾತುಗಳನ್ನು ಆಡಿ ಅವನನ್ನ ಮನೆಗೆ ಕಳಿಸಿಕೊಟ್ಟ. ತಾನು ಒಬ್ಬನೇ ತನ್ನ ಅರಮನೆಯಲ್ಲಿ ಏಕಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ? ದೀಪವನ್ನು ಆರಿಸ್ತೇನೆ ಎನ್ನುವ ಪ್ರಯತ್ನ ಮಾಡುವ ಪತಂಗದಂತೆ, ದೀಪದ ಹುಳಿವಿನಂತೆ ಭಗವಂತನ ಭಕ್ತರನ್ನು ನಾಶ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರೆ ನಮ್ಮಂತಹರು ಬದುಕಲಿಕ್ಕೆ ಸಾಧ್ಯವೇ? ನಾವು ಮಾಡಿದ ಉಪಾಯವೇ ನಮಗೆ ಅಪಾಯವಾಯಿತಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದ್ದಾನೆ. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಅಯ್ಯೋ ಮದನ, ನನ್ನ ಪ್ರೀತಿಯ ಪುತ್ರ, ಎಂತಹ ವಿಧೇಯ, ಎಂತಹ ಸುಂದರ, ಎಂತಹ ಸುಶೀಲ, ಇಂಥವನು ದುರ್ಮರಣಕ್ಕೀಡಾಗಿ ಸತ್ತೋದನಲ್ಲ. ಅದನ್ನು ನೆನೆಸ್ಕೊಂಡು ವ್ಯಥೆಯನ್ನು ಪಡ್ತಾ ಇದ್ದಾನೆ. ತಡೆಯಲಾರದಂತಹ ದುಃಖದಿಂದ ಅಳ್ತಾ ಇದ್ದಾನೆ. ಇನ್ನು ತಡ ಮಾಡೋದು ಬೇಡ, ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ತನ್ನ ಮನೆಯ ಬಾಗಿಲನ್ನು ತೆರೆದು ಮೆಟ್ಟಿಲನ್ನು ಇಳಿದು ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ.

ತುಂಬಾ ಕತ್ತಲೆ ಆಗ್ಬಿಟ್ಟಿದೆ. ಯಾರು ಕಾಣದೇ ಇದ್ದ ಹಾಗೆ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡಿ ಬರ್ತಾ ಇದ್ದಾನೆ. ಏನು ಹೃದಯದಲ್ಲಿ ದುಃಖ ತುಂಬಿಬಿಟ್ಟಿದೆ, ಉಕ್ಕಿ ಉಕ್ಕಿ ಬರ್ತಾ ಇದೆ. ಜೋರಾಗಿ ಅಳಲಾರದೆ ಬಿಸಿ ಉಸಿರು ಬಿಡುತ್ತಾ ಹಲ್ಲನ್ನು ಕಚ್ಚಿ ಆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಹಾಗೆ ಬರ್ತಾ ಇರಬೇಕಾದ್ರೆ ಬರಿಗಾಲು ಬರಿ ನೆತ್ತಿ, ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹಾಗೆ ಬರ್ತಾ ಇದ್ದಾನೆ. ಅಯ್ಯೋ ಮದನ, ಹೇಗಿದ್ದೀಯಾ, ಯಾವ ಸ್ಥಿತಿಯನ್ನು ಮುಟ್ಟಿದ್ದೀಯಾ ಅಂತ ಯೋಚನೆಯನ್ನು ಮಾಡ್ತಾ ಕೋಟೆಯನ್ನು ದಾಟಿ, ಕೋಟೆಯ ಸುತ್ತಲೂ ನೀರು ತುಂಬಿರುವಂತಹ ಕೊತ್ತಲಗಳನ್ನು ದಾಟಿ ಮಂತ್ರಿ ಒಬ್ಬನೇ ಊರ ಹೊರಗಡೆಗೆ ಸ್ಮಶಾನದ ಆಚೆಗೆ ಇರುವಂತಹ ಅಂಬಿಕಾ ಮಂದಿರಕ್ಕೆ ತುಂಬಾ ವ್ಯಥೆಯನ್ನು ಪಡ್ತಾ ದುಃಖ ಪಡ್ತಾ ಬರ್ತಾ ಇದ್ದಾನೆ.

ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಭೀಭತ್ಸ ರಸ ತುಂಬಿರುವಂತಹ

0: ಈ ಪದ್ಯಕ್ಕೆ ಬಹಳ ಸೂಕ್ತವಾದ ರಾಗ ಭೈರವಿಯನ್ನ ಹಾಕಿ ಹಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಅನೇಕ ಹೆಣಗಳನ್ನ ತಂದು ಇಳಿಸಿ ಅಲ್ಲೆಲ್ಲ ಸುಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೆಣದ ಮೇಲೆ ಹಾಕಿರುವಂತಹ ಹಾರಗಳೆಲ್ಲ ಹರಿದು ಬಿದ್ದಿವೆ. ಜೊತೆಗೆ ಅವುಗಳಿಗೆ ಕೊನೆಯ ಊಟವನ್ನು ಹಾಕಿರುವಂತಹ ಅಥವಾ ವಾಮಾಚಾರ ಪ್ರಯೋಗಕ್ಕೆ ಬಳಸಿರುವಂತಹ ಬಣ್ಣ ಬಣ್ಣದ ಓಕಳಿಯ ಕೂಳುಗಳ ಬಲಿಯನ್ನ ಹಾಕಿದ್ದಾರೆ. ಇವೆಲ್ಲವೂ ಅಲ್ಲಿ ಹತ್ತಿ ಉರಿತಾ ಇರುವಂತಹ ಚಿತೆಗಳ ಕೊಳ್ಳಿಗಳ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ನರಿಗಳು ಓಡಾಡ್ತಾ ಇದ್ದಾವೆ, ಗೂಗೆಗಳ ಗರ್ಜನೆ ಕೇಳ್ತಾ ಇದೆ. ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಬೇತಾಳಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾವೆ. ಇಂತಹ ಸ್ಮಶಾನದ ಮಧ್ಯದಲ್ಲೇ ಇರುವ ಚಂಡಿಕಾ ದೇವಾಲಯದ ಕಡೆಗೆ ಆ ಮಂತ್ರಿ ಇವು ಯಾವುದನ್ನು ಗಮನಿಸದೆ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಒಬ್ಬ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಬರ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Government to constitute high-level committee to review banking reforms and future course of public sector banks towards Viksit Bharat. India reaffirms people-centric, humanity-first approach to BRICS collaboration during its chairship. 7 women died in stampede at Ashok Dham Temple in Bihar, 5 people killed in fire incident in Birbhum, West Bengal. IMD issues red alert for extremely heavy rainfall in Gangetic, West Bengal and Odisha today. In men's cricket, Sri Lanka were 167/5 in their first innings against India on day 3 of opening test at Galle. And BWF Badminton World Championships begin in New Delhi. India's M.R. Arjun Hariharan Amsakarunan advance to second round of men's doubles category. The government will soon constitute a high-powered committee on banking in achieving the vision of a Viksit Bharat. Union Finance Minister Nirmala Sitharaman said this after inaugurating the 2-day public sector bank conclave in New Delhi today. She added that the committee will decide the future course of banking reforms by taking up issues and recommendations. Ms. Sitharaman expressed hope that the outcomes of the discussions will provide valuable substantive inputs to the committee as it formulates its recommendations on the future role of banks. She noted that Indian banks are in a position of strength with non-performing assets at their lowest ever levels, providing a strong foundation for further reforms.
5: On the basis of a well-researched set of documents which have been shared with you in advance, will hopefully provide that substantive meat for the committee to also look at. So the committee would probably have that material before them, even as they deliberate. And even as they deliberate, to give us their thoughts and also the recommendations, which will help us to clearly understand where the committee wants India to go towards Viksit Bharat, and in that, the role of banks.
4: Vice President C.B. Radhakrishnan emphasized that in an era of artificial intelligence and fast-evolving technology, graduation is not the end of education, but a transition into a life of constant adaptation. He was addressing the 11th convocation of the Central University of Tamil Nadu in Thiruvarur in Tamil Nadu today. The Vice President also noted that the unprecedented expansion of India's educational infrastructure since 2014 highlighted the establishment of 16 IITs, 8 central universities, 8 IIMs and 12 new AIIMS hospitals across the country.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ 1 ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆಯಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ ಮೂವರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ.

0: ಆಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರು ದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ ಮೂವರು ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು, ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ

0: ದಾಖಲೆದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
2: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
1: ನಮಗೆ ಜಾಸ್ತಿ ಪಾಯಿಂಟ್ಸ್ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನು ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
2: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
1: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಛಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
2: ಹಾಂ ಹಾಂ, ಯಹಿ ವಿಷಯ ಹೈ.
1: ಹಮೇ ಕುಚ್ ಪಾಯಿಂಟ್ಸ್ ಮಿಲೆ ಹೈ.
3: ಜೈಸೆ ಕಿ
2: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
1: ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
2: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೇ ಚರ್ಚೆ ಮಾಡಿ.
1: ಹೌದು, ನಿಜ.
3: ಅವ್ರಿಗೆ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೇ ಜಾಓ.
1: ಹಾಂ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ ಮೇ ಬದಲ್ ಯಾ ವೆಸ್ಟರ್ನ್ ಕಲ್ಚರ್ ಕೆ ಕಾರಣ.
2: ಹಾಂ, ಯಹ ಸಹಿ ರಹೇಗಾ.
3: ಏಕ್ದಮ್ ಠೀಕ್. ಲೇಕಿನ್ ಐಸೆ ಹಿ ಔರ್ ಮುದ್ದೋ ಪರ್ ಸೋಚೋ. ಪಾಶ್ಚಾತ್ಯ ಪ್ರಭಾವ ಠೀಕ್ ಹೈ, ಲೇಕಿನ್ ರಾಜನೀತಿ ಕೋ ಅಂತ ಮೇ ರಖೇಂಗೆ.
2: ಠೀಕ್ ಹೈ, ತೋ ಸಬ್ಸೆ ಪಹಲೆ ಹಮ್ ದೇಖೇಂಗೆ
3: ಶಿಕ್ಷಾ ಕೆ ಪ್ರತಿ ಲೋಗೋಂ ಕಿ ಜಾಗರೂಕತಾ.
1: ಜಾಗರೂಕತಾ ಯಾನಿ?
3: ಜಾಗರೂಕತಾ ಯಾನಿ ಅವೇರ್ನೆಸ್. ಆಜ್ ಹರ್ ಕೋಯಿ, ಸ್ತ್ರೀ ಪುರುಷ್, ಶಹರ್ ವಾಲೆ, ಗಾಂವ್ ವಾಲೆ, ಶಿಕ್ಷಾ ಕೆ ಪ್ರತಿ ಜಾಗರೂಕ ಹೈ.
1: ಯಾನಿ ಹರ್ ಕೋಯಿ ಅಪ್ನೆ ಬಚ್ಚೋಂ ಕೋ ಸ್ಕೂಲ್ ಭೇಜನಾ ಚಾಹತಾ ಹೈ, ಶಿಕ್ಷಾ ದೇನಾ ಚಾಹತಾ ಹೈ.
2: ಲಡ್ಕಾ ಹೋ ಯಾ ಲಡ್ಕಿ, ಸಭಿ ಗಾಂವೋ ಮೇ, ಛೋಟೇ ಛೋಟೇ ಗಾಂವೋ ಮೇ ಭೀ ಸ್ಕೂಲ್ ಖುಲೇ ಹೈ.
3: ಶಿಕ್ಷಾ ಕೆ ಪ್ರತಿ ಯಹ ಜಾಗರೂಕತಾ ಬಹುತ್ ಅಚ್ಚಿ ಬಾತ್ ಹೈ. ಅಗಲೇ ಕುಚ್ ಸಾಲೋ ಮೇ ಭಾರತ್ ಕಾ ಹರ್ ಏಕ್ ಬಚ್ಚಾ ಶಿಕ್ಷಿತ ಹೋಗಾ,
1: ದೇಶ ಮುಂದೆ ಬರುತ್ತೆ.
2: ನಮ್ಮ ದೇಶ ಕೂಡ ಅಮೆರಿಕಾ ತರ ಉನ್ನತವಾಗಿ ಬೆಳೆಯುತ್ತದೆ.
3: ಹಾ, ಶಿಕ್ಷಾ ಕೆ ಪ್ರಚಾರ ಪ್ರಸಾರ ಸೆ ಏಕ್ ಮಜದೂರ್ ಕಾಮ ವಾಲಿ ಬಾಯಿ ಭೀ ಅಪ್ನೆ ಬಚ್ಚೆ ಕೋ ಸ್ಕೂಲ್ ಭೇಜ್ ರಹಿ ಹೈ. ಲೇಕಿನ್ ಹರ್ ಗಾಂವ್ ಶಹರ್ ಮೇ ಸ್ಕೂಲೋಂ ಕಿ ಸಂಖ್ಯಾ ಕಿತ್ನಿ ಹೈ, ಪಢಾನೆ ವಾಲೆ ಅಚ್ಛೆ ಅಧ್ಯಾಪಕ ಕಿತ್ನೆ ಹೈ.
1: ಇಸ್ಲಿಯೆ ಹರ್ ಸ್ಕೂಲ್ ಮೇ ಕಕ್ಷಾಯೆ ಬಢ್ ರಹಿ ಹೈ, ಸ್ಕೂಲೋಂ ಕಾ ವಿಸ್ತಾರ ಹೋ ರಹಾ ಹೈ.
2: ಹರ್ ಕ್ಲಾಸ್ ಮೇ 50 ಸೆ 70 ಬಚ್ಚೆ ಪಢ್ ರಹೇ ಹೈ, ಹರ್ ಗಲಿ ಸ್ಕೂಲ್ ಕಿ ಸಂಖ್ಯಾ ಬಢ್ ರಹಿ ಹೈ.
3: ಇಸ್ಸೆ ಶಿಕ್ಷಾ ಕಾ ಸ್ತರ್ ಘಟ್ ರಹಾ ಹೈ. ಜಾನ್ತೆ ಹೋ ನಾ, ಸಾರೆ ಬಚ್ಚೆ ತೋ ಇತ್ನೆ ನಸೀಬ್ವಾನ್ ನಹೀ ಹೋತೆ ಕಿ ಐಸೆ ಸ್ಕೂಲ್ ಮೇ ಪಢೆ ಜಹಾ ಕಮ್ ಬಚ್ಚೆ ಹೋ, ಫೀಸ್ ಬಹುತ್ ಜ್ಯಾದಾ ಹೋ. ಔರ್ ಏಕ್ ಬರ ಅಹಮ್ ಬಾತ್ ಹೈ,
2: ಅಡ್ಮಿಷನ್ ನಾ.
1: ಹಾಂ, ಜನವರಿ ಫರ್ವರಿ ಸೆ ಹಿ ಪೇರೆಂಟ್ಸ್ ಫಾರ್ಮ್ ಕೆ ಲಿಯೆ ಲೈನ್ ಮೇ ರಾತ್ ಭರ್ ಖಡೆ ರಹತೆ ಹೈ.
2: ಫಿರ್ ಭೀ

ಆಕಾಶವಾಣಿ ಎ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗರ್ಮೆಂಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 6:51 ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತಾಗಿ ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ಪೂಜ್ಯ ಎಂ ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ ಇದೆ. ವಾಯ್ಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮ ಮರು ಪ್ರಸಾರವಾಗ್ತಾ ಇದೆ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಾಗರತ್ನ. ನಮಸ್ಕಾರ.

0: ಸಮಯ 3:10. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ ಎಂಜಿ ನರೇಗಾ ಅಂದ್ರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
3: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು 2005 ಜಾರಿಗೆ ಬಂದಿರುವಂಥದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
2: ಈಗ ಏನು ಬದಲಾವಣೆ ಆಯ್ತು?
3: ಕಳೆದ ಡಿಸೆಂಬರ್ 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತ್ತು. ಅಂದ್ರೆ ಇದೇ ಎಂಜಿ ನರೇಗಾ ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025 ಅಂದ್ರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ ವಿಬಿಜಿ ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದ್ರೆ ಸುಮಾರು 25% ಹೆಚ್ಚಾಗ್ತದೆ. ಇನ್ನೊಂದೇನಂದ್ರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ₹370 ಏಪ್ರಿಲ್ 2025 ಆಗಿದೆ.
2: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
3: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ AI ಆಧಾರಿತ ಮೇಲ್ವಿಚಾರಣೆ ಮತ್ತೆ GPS ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ತೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
2: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರೂ ಹಕ್ಕಿರುತ್ತಾ?
3: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ತೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದ್ರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
2: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
3: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದ್ರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
2: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ಆಗಿದೆ 3:36. ಇದು ಹೊಂಬಿಸಿಲು ಕಾರ್ಯಕ್ರಮದ ಹೊತ್ತು. ಸ್ಯಾಂಡಲ್ವುಡ್ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನನ್ನ ಬಳಿ ಇದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಾ ಇರ್ತೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ನಾನು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ತಪ್ಪು ಟಿಕ್ ಮಾಡ್ತಿದ್ವಲ್ಲ ಆ ರೀತಿ, ಸರಿ ತಪ್ಪು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಕಳಿಸ್ಬೇಕು ನನ್ನ ವಾಟ್ಸಪ್ ಸಂಖ್ಯೆಗೆ. ಮೊದಲನೇ ಪ್ರಶ್ನೆ ಹೀಗಿದೆ, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಾನೆ ಪ್ರಸಿದ್ಧವಾಗಿರುವಂಥದ್ದು. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಹೇಳಿ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬಾಬಾ, ಏನೆಲ್ಲ ವರ್ಣನೆ ಹಾಡಿನಲ್ಲಿ. ಅಬ್ಸರ್ವ್ ಮಾಡಿ ಸಾಹಿತ್ಯನ ಎಷ್ಟು ಚಂದ ಇದೆ ಗೊತ್ತಾಗತ್ತೆ. ಪ್ರಶ್ನೆ ಕೇಳಿ ಆಗಿತ್ತು, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಕರೆಕ್ಟಾ ತಪ್ಪಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ನರಪ್ರಸಾದ್ ರಾಜಜಿ ನಗರದಿಂದ, ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಂಪೆಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದರೆ, ಪ್ರಮೀಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ರಾಜು ಹೊಸಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9944 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 7719 ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ. ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರಂನಿಂದ, ಜೊತೆಗೆ ಮಹೇಂದ್ರ ಬಣಕಾರ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಸರಿ ರೀ, ಸರಿಯಾದ ಉತ್ತರ ಸರಿನೇ. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಮುಂದಿನ ಪ್ರಶ್ನೆ ಅಲ್ಲ, ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈ ಒಂದು ಕಿಸಾನ್ ಕನ್ಯಾ ಸಿನಿಮಾವನ್ನ ಕಲರ್ ಪ್ರೋಸೆಸ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೆ ಬಣ್ಣ ತುಂಬುವಂಥ ಕೆಲಸ ಇರುತ್ತಲ್ಲ, ಸೊ ಈ ಕೆಲಸ ಆಗಿದ್ದು ಲಂಡನ್ನಲ್ಲಿ ಭಾರತದಲ್ಲಿ ಅಲ್ಲ. ಇದು ಸರಿನಾ ತಪ್ಪ? ಲಂಡನ್ನಲ್ಲಿ ಕಲರ್ ಪ್ರೋಸೆಸಿಂಗ್ ಮಾಡಿಸ್ಲಾಗತ್ತೆ ಅನ್ನೋದು ಸರಿನಾ ಅಥವಾ ತಪ್ಪ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿ ಆಗಿತ್ತು. ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು ಲಂಡನ್ ನಲ್ಲಿ, ಇದು ಸರಿನಾ ತಪ್ಪಾ ಅನ್ನೋದು ನನ್ನ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿರುವಂತದ್ದು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂದ್ರೆ ವೆಂಕೋಬ ನಾಯಕ ಸಂಗಾಪುರದಿಂದ, ನಂಬರ್ ಎಂಡಿಂಗ್ ವಿತ್ 4925 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿ ನೋಡೋದಾದ್ರೆ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಿಠಲ್ ಶಿಂದೆ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಎಸ್, ಸರಿಯಾದ ಉತ್ತರವನ್ನ ಕಳಿಸಿರುವುದು ಹೆಬ್ಬಾಳದ ರಮೇಶ್ ಅವರು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಜರ್ಮನಿ ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಅಲ್ಲ, ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ರೀ, ಇಂಗ್ಲೆಂಡ್ನಲ್ಲಂತೂ ಅಲ್ವೇ ಅಲ್ಲ ಅಂತ ಹೇಳಿ ಬಹಳ ಜನ ಹೇಳಿದ್ದೀರಾ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ತಪ್ಪು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಆಹಾ, ನೀವು ಕೊಟ್ಟಿರುವಂತ ಭಾರತದಲ್ಲೇ ಅನ್ನುವಂಥ ಉತ್ತರ ತಪ್ಪು. ಆಕ್ಚುಲಿ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು, ಜೊತೆಗೆ ಸಿನಿ ಕಲರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಸಿನಿಮಾ ಭಾಷೆಯಲ್ಲಿ, ಅದು ಕೂಡ ಆಗಿದ್ದು ಎಲ್ಲವೂ ಲಂಡನ್ನಲ್ಲೇ. ಲಂಡನ್ನಲ್ಲೇ ಪ್ರತಿ ಕೆಲಸವನ್ನ ಮಾಡಿಸಿದ್ದು. ಹಾಗಾಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಸರಿಯಾಗಿತ್ತು. ಸೊ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸ್ ಆಗಿದ್ದು ಲಂಡನ್ನಿನಲ್ಲಿ. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1977 ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು ಹಾಗೆ ಎಂ.ಎಲ್. ವಸಂತಕುಮಾರಿ ಅವರು, ಈ ಮೂವರು ಸೇರಿ ಒಟ್ಟಿಗೆ ಒಂದೇ ಸಿನಿಮಾಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ? ಮತ್ತೊಮ್ಮೆ ಕೇಳ್ತೀನಿ, 1977 ತೆರೆ ಕಂಡಂಥ ಚಿತ್ರ ಇದು. ಈ ಚಿತ್ರಕ್ಕೆ ಮೂವರು ಶಾಸ್ತ್ರೀಯ ಸಂಗೀತ ದಿಗ್ಗಜರು, ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ.ಎಲ್. ವಸಂತಕುಮಾರಿ ಅವರು, ಈ ಮೂವರು ಸೇರಿ ಸಂಗೀತವನ್ನು ನೀಡ್ತಾರೆ ಆ ಸಿನಿಮಾಕ್ಕೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಹೌದಲ್ವೇ? ನಾಲ್ಕು ದಿನದ ಜೀವನ ಪ್ರತಿ ಕ್ಷಣ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ತಾ ಬಾಳ್ಬೇಕು. ಸೆಲ್ಫ್ ಲವ್ ನನ್ನ ಪ್ರಕಾರ ತುಂಬಾನೇ ಮುಖ್ಯ. ಯಾರನ್ನ ಪ್ರೀತಿಸ್ತೇವೋ ಇಲ್ವೋ ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಪ್ರತಿ ಕ್ಷಣ ಬದುಕಬೇಕು ಅನ್ನೋದಂತೂ ನಿಜ. ಪ್ರಶ್ನೆ ಕೇಳಿ ಆಗಿತ್ತು, 1977ರಲ್ಲಿ ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂತ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎನ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸಂಗೀತ ಸಂಯೋಜನೆ ಸಂಗೀತ ನೀಡಿದ್ರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಜಜಿ ನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ. ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎಸ್ ಬಹಳಷ್ಟು ಜನ ಕಾಕನಕೋಟೆ ಹೇಳಿದ್ದೀರಾ, ಸಂಧ್ಯಾ ರಾಗ ಕೂಡ ಬಂದಿದೆ, ತಬಲಿಯು ನೀನಾದೆ ಮಗನೇ ಕೂಡ ಹೇಳಿದ್ದೀರಾ, ಅದ್ಯಾವುದು ಸರಿ ಉತ್ತರ ಅಲ್ಲ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 5016, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಶ್ರೀಕೃಷ್ಣ ದೇವರಾಯ ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ ರೀ. ಮುನಿರಾಬಾದ್ ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಡೇವಿಡ್ ಅವರು. ಹಾಗೆ ಮೀನಾಕ್ಷಿ 8th mail ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಶೋಕ್ ಲಿಂಗಯ್ಯ ಅವರ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರ

ಕಳಿಸಿರುವ ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ವೇದಾ ಶೆಟ್ಟಿಯವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದಂಥ ಹಂಸಗೀತೆ ಚಿತ್ರ. ಈ ಹಂಸಗೀತೆ ಚಿತ್ರಕ್ಕೆ ಪ್ರಖ್ಯಾತ ಮೂವರು ಸಂಗೀತ, ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದಂಥ ಬಾಲಮುರಳಿಕೃಷ್ಣ ಅವರು, ಬಿ ವಿ ಕಾರಂತರು, ಆಮೇಲೆ ವಸಂತಕುಮಾರಿ ಅವರು ಒಟ್ಟಿಗೆ ಸೇರಿ ಸಂಗೀತವನ್ನು ನೀಡ್ತಾರೆ ಹಂಸಗೀತೆ ಚಿತ್ರಕ್ಕೆ. ಇದಾಗಿತ್ತು ಇವತ್ತಿನ ಹೊಂಬೆಸಿಲು. ಸಣ್ಣ ಮಾಹಿತಿ ಜೊತೆಗೆ ಸ್ವಲ್ಪ ಜಾಸ್ತಿ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದು ಸಿಕ್ಕಾಪಟ್ಟೆ ಇದೆ. ಎಲ್ಲೂ ಹೋಗಬೇಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾನೆ ಇರಿ. ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: आकाशवाणी FM रेनबो 101.3 मेगाहर्ट्ज म्यूजिकली योर्स।
1: ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 4:02:15 ಹೊತ್ತಿನಲ್ಲಿ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅಜ್ಜೆ ರಮ್ಯಾ. ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಪ್ರೀತಿ ಕೂಡ ಇದೆ. ಆದರೆ ಈ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ಟ್ರೀಟ್ ಕಲ್ಚರ್, ನವೀನ ಕಲೆ ಅಂತ ಹೇಳ್ತೀವಿ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ, ನಗರದ ಗೋಡೆಗಳಿರುತ್ತಲ್ಲ ಅದಕ್ಕೆಲ್ಲ ಜೀವ ತುಂಬುವಂಥ ಗ್ರಫಿಟಿ ಕಲಾವಿದರಿರ್ಬೋದು, ಬೀದಿ ನಾಟಕ ತಂಡಗಳಿರ್ಬೋದು, ರ್ಯಾಪ್ ಆರ್ಟಿಸ್ಟ್ಗಳಿರ್ಬೋದು, ಹಾಗೆ ಮ್ಯೂಸಿಷಿಯನ್ಸ್ ಇರ್ಬೋದು, ಇವರೆಲ್ಲರನ್ನ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡ್ತಿರುವಂಥ ಯುವ ಪ್ರತಿಭೆಗಳು ಅಂತ ಕರಿಬೋದು. ನೀವು ಕೂಡ ಆಗಾಗ್ಗೆ ನೋಡಿರ್ತೀರ, ಯಾವುದೋ ಒಂದು ಹಳೆಯ ವಸ್ತುಗಳಿಗೆ ಹೊಸ ರೀತಿಯ ಜೀವ ತುಂಬುವಂಥ ಕೆಲಸ ಇರ್ಬೋದು, ಹಳೆಯ ಕಲೆಗಳಿಗೆ ಹೊಸ ರೂಪ ಕೊಡುವಂಥದ್ದಿರ್ಬೋದು, ಇದೆಲ್ಲವನ್ನು ಯೂಸ್ ಮಾಡುವಾಗ ಎಂಥ ಡಿಫ್ರೆಂಟಾಗಿ ಇವ್ರಿಗೆಲ್ಲ ಕಲೆ ಒಲಿದು ಬಂದಿದೆ ಅಲ್ವಾ, ಯಾವುದೋ ಒಂದು ಹೊಸ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿದಾರಲ್ವಾ ಅಂತೆಲ್ಲ ಹೇಳಿ ನಾವು ಮಾತಾಡ್ಕೊಳ್ಳೋದುಂಟು. ಆ ರೀತಿಯ ಯಾವುದೇ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ರೆ ಖಂಡಿತ ನೀವು ಸಂದೇಶದ ಮೂಲಕ ನಮಗೆ ಸಂದೇಶವನ್ನು ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013. ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವೆಲ್ಲ ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನನಗೆ ತಿಳಿಸಿ ಸಂದೇಶದ ಮೂಲಕ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರಿಂಗೋ 101.3 ಕನ್ನಡ ಕಾಮನ ಬಿಲ್ಲು.

ಸಕ್ಕರೆ ಮಾತು ಒಂದಿದ್ರೆ ಸಾಕ, ಜೀವನದಲ್ಲಿ ನಾವು ಆಡೋ ಪ್ರತಿ ಮಾತು ಸಕ್ಕರೆ ತರನೇ ಸಿಹಿಯಾಗಿರ್ಬೇಕು. ಆಗಾಗ ಸ್ವಲ್ಪ ಜವಾಬ್ದಾರಿಯಿಂದ ಕಹಿಯಾಗಿ ಏನಾದ್ರೂ ಹೇಳಿದ್ವಿ ಅಂದ್ರೆ ಅದರಲ್ಲೊಂದು ಬದುಕಿಗೆ ಸಿಹಿ ಕೊಡೋ ಅಂತ ಮಾತಾಗಿರ್ಬೇಕಂತೆ. ಅದು ದೊಡ್ಡವ್ರು ಹೇಳ್ತಾರೆ, ಹಾಗಾಗಿ ಹೇಳಿದೆ. ನಾನೀಗಾಗಲೇ ಹೇಳಿ ಆಗಿತ್ತು ವಿಚಾರ ಏನಂತ, ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ನೀಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿನ ಯುವ ಪ್ರತಿಭೆಗಳು ಈ ರೀತಿಯ ಕೆಲಸಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಬರುವಂತದ್ದೇ ಜನಪದ ಸಂಗೀತ ರೀ. ಜನಪದ ಹಾಡುಗಳನ್ನ ಆಗ ಹಾಡ್ತಿದ್ದಂತ ಶೈಲಿಗೂ ಈಗ ಅದಕ್ಕೆ ಹೊಸ ರೀತಿಯ ಟಚ್, ಮ್ಯೂಸಿಕಲ್ ಟಚ್ ಕೊಟ್ಟು ಹಾಡೋ ಅಂತ ಶೈಲಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಇವತ್ತಿನ ಯೂತ್ಸ್ ಏನನ್ನ ಬೇಡ್ತಾರೋ ಅವರಿಗೆ ಒಗ್ಗುವ ಹಾಗೆ, ಅವರನ್ನ ಓಲೈಸೋ ಹಾಗೆ, ಅದೇ ಮಾದರಿಯಲ್ಲಿ ಅದೇ ಶೈಲಿಯಲ್ಲಿ ಒಟ್ಟಾರೆ ನಮ್ಮ ಜನಪದ ಸಾಹಿತ್ಯವನ್ನ ಅವರಿಗೆ ತಲುಪಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯ ಯುವ ಪ್ರತಿಭೆಗಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಅದು ಅಂತಾನೆ ಹೇಳ್ಬೋದು. ಜಾನಪದ ಇರ್ಬೋದು, ಫ್ಯೂಷನ್ ಸಂಗೀತ, ಇದೆಲ್ಲವೂ ಕೂಡ ರಾಕ್ ಅಥವಾ ಜಾಯ್ ಮೆರುಗನ್ನ ನೀಡಿ ಅದಕ್ಕೆ ಅದನ್ನ ಬ್ರ್ಯಾಂಡ್ಗಳ ಮೂಲಕ, ಯುವ ಬ್ಯಾಂಡ್ಗಳು ಮಾಡಿಕೊಂಡು ಆ ಬ್ಯಾಂಡ್ಗಳ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಾಂಪ್ರದಾಯಿಕವಾಗಿ ಇದ್ದಂಥ ನಮ್ಮ ಜನಪದ ಹಾಡುಗಳಿಗೆ ಹೊಸ ಆಧುನಿಕತೆಯ ಸ್ಪರ್ಶ ಸಿಗೋದಿದೆಯಲ್ಲ, ಅದು ಅದರ ಮತ್ತಷ್ಟು ಆಯಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ. ಇದು ಕೂಡ ನಮ್ಮ ಯುವ ಪ್ರತಿಭೆಗಳ ಒಂದು ಸಾಧನೆ, ಸಾಹಸ ಅಂತ ಹೇಳ್ಬೋದು. ನಿಮಗೇನನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬ್ಯೂಟಿಫುಲ್ ಗೀತೆ ಕೇಳ್ತಾ ಇದ್ರಿ. ಹಾಡುಗಳ ಜೊತೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಆಧುನಿಕ ಸ್ಪರ್ಶ ನೀಡುವಂಥದ್ದು ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಹೇಗೆಲ್ಲ ಇದೆ ಇವತ್ತಿನ ಬದಲಾವಣೆಗಳು ನಮ್ಮ ಯುವ ಜನತೆಯಿಂದ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ನು ಯಕ್ಷಗಾನ ಭರತನಾಟ್ಯ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಕಥಾವಸ್ತುವಿನಲ್ಲಿ ಇವತ್ತಿನ ಸಾಮಾಜಿಕ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಹಳೆಯ ಕಲ್ಪನೆಗಳೇನೇ ಇದ್ವು ಅದನ್ನೆಲ್ಲ ಸ್ವಲ್ಪ ಮಾರ್ಪಾಟುಗೊಳಿಸಿ ಇವತ್ತಿನ ಸಮಾಜಕ್ಕೆ ಅನುಗುಣವಾಗುವಂಥ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಸಾಂಪ್ರದಾಯಿಕ ರಂಗಭೂಮಿ ಅಥವಾ ಈ ನೃತ್ಯ ರೂಪಕಗಳಿಗೆ ಅಂದರೆ ಭರತನಾಟ್ಯ ಅಂತ ಪ್ರಕಾರಗಳಿಗೆ ಗ್ಲೋಬಲ್ ಸ್ಪರ್ಶ ನೀಡ್ತಾ ಇರೋದಿದೆಯಲ್ಲ ಅದು ಇವತ್ತಿನ ಯುವ ರಂಗಕರ್ಮಿಗಳ ಸಾಧನೆ ಅಂತಲೇ ಹೇಳ್ಬೋದು. ಈ ರೀತಿ ಹೊಸ ರೀತಿಯ ಯಕ್ಷಗಾನಗಳು ಭರತನಾಟ್ಯದಲ್ಲಿನ ಬದಲಾವಣೆಗಳನ್ನು ನೀವು ಕೂಡ ಗಮನಿಸಿದ್ದೀರಾ? ಆ ರೀತಿಯ ಹೊಸ ಹೊಸ ಪರಿಕಲ್ಪನೆಗಳಿಂದ ಬಂದಂತಹ ನೃತ್ಯ ರೂಪಕಗಳನ್ನು ನೀವು ನೋಡಿದ್ದೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಎವರ್ ಗ್ರೀನ್ ಸಾಂಗ್ ನ ಕೇಳಿದ್ರಿ. ಸಂದೇಶವನ್ನ ಕಲಿಸಿ ಹೇಳ್ತಾ ಇದ್ರೆ, ಈ ಹಳೆ ಗಾಡಿಗಳಿರುತ್ತಲ್ಲ, ಗಾಡಿಗಳಿಗೂ ಕೂಡ ಹೊಸ ರೀತಿಯಲ್ಲಿ ಪೇಂಟಿಂಗ್ ಮಾಡಿಕೊಂಡು ಅದರ ಲುಕ್ ಅನ್ನೇ ಚೇಂಜ್ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ರಾಜು ಹೊಸಪೇಟೆಯಿಂದ ಸಂದೇಶವನ್ನ ಕಲಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಾಲೇಜಿನ ಗೋಡೆಗಳ ಮೇಲೆ ಚಿತ್ರಗಳನ್ನ, ಬರಹಗಳನ್ನ ಬರೆದಿದ್ದು ಹೊಸ ರೀತಿಯಲ್ಲಿ ಇದ್ದಿದ್ದನ್ನ ನಾನು ನೋಡ್ತಾ ಇದ್ದೆ, ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಆಲ್ ನ್ಯೂ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಹಾಡುಗಳು, ನೈಸ್ ಪ್ಲೇ ಲಿಸ್ಟ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ಡಿಜಿಟಲ್ ಕಲಾತ್ಮಕತೆಯ ಬಗ್ಗೆ ತಿಳ್ಕೊಂಡಿದ್ದೀರಾ? ಗ್ರಾಫಿಕ್ ಆರ್ಟ್ಸ್ ಗೊತ್ತಾ? ಇವತ್ತಂತೂ ಸಿಕ್ಕಾಪಟ್ಟೆ ಬಳಕೆ ಆಗ್ತಿರುವಂತಹ

ಡಿಜಿಟಲ್ ತಂತ್ರಗಳು, ತಂತ್ರಜ್ಞಾನಗಳು ಇವು ಅಂತಲೇ ಹೇಳ್ಬೋದು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಚಿತ್ರಕಲೆಗಳಿರುತ್ತಲ್ಲ ಅದಕ್ಕಿರ್ಬೋದು. ಮೈಸೂರು ಪೇಂಟಿಂಗ್ಸ್ ಅಂತಲೇ ಫೇಮಸ್ ಆಗಿದೆ, ಆ ಮೈಸೂರು ಪೇಂಟಿಂಗ್ಸ್ ಇರ್ಬೋದು. ಚನ್ನಪಟ್ಟಣದ ಕರಕುಶಲ ಕಲೆಗೆ ಡಿಜಿಟಲ್ ಎಲ್ಲಿಸ್ಟ್ರೇಷನ್ ಮಾಡುವಂಥದ್ದು, ವೆಕ್ಟರ್ ಆರ್ಟ್ ಅನ್ನುವಂಥ ಹೊಸ ರೂಪವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಹೊಸ ಲುಕ್ ಕೊಡುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತು ನಮ್ಮ ಯುವಜನತೆಯಲ್ಲಿ ಇದ್ದಾರೆ. ಅದರಲ್ಲೂ ಸಾಂಪ್ರದಾಯಿಕ ಚನ್ನಪಟ್ಟಣದ ಮರದ ಗೊಂಬೆಗಳಿರ್ಬೋದು, ಆ ಕರಕುಶಲ ಕಲೆ ಇರ್ಬೋದು, ಅದಕ್ಕೆ ಆಧುನಿಕ ಇಂಟೀರಿಯರ್ ಡೆಕೋರ್ ಮಾಡುವಂಥದ್ದು, ಟ್ರಾವೆಲ್ ಮೂಮೆಂಟುಗಳನ್ನು ಬಳಸುವಂಥದ್ದು, ಎಲ್ ಇ ಡಿ ಲ್ಯಾಂಪ್ಗಳ ಸ್ವರೂಪವನ್ನು ನೀಡುವಂಥದ್ದು, ಇದೆಲ್ಲಕ್ಕೂ ಕೂಡ ಈ ರೀತಿಯ ಹೊಸ ಟಚ್ ಕೊಡೋದ್ರ ಜೊತೆಗೆ ಜಾಗತಿಕ ಇ ಕಾಮರ್ಸ್ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಜಾಗತಿಕ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಿರುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತಿನ ಸಾಧಕರು ಅಂತಲೇ ಹೇಳ್ಬೋದು.

ಸಾಂಪ್ರದಾಯಿಕ ಕಲೆಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಧುನಿಕತೆಯ ಸ್ಪರ್ಶ ಅನ್ನೋದು ಕೇವಲ ಪೇಂಟಿಂಗ್, ಭರತನಾಟ್ಯ ಅಥವಾ ಯಕ್ಷಗಾನ ಈ ರೀತಿಯ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಇದು ಫ್ಯಾಷನ್ ಲೋಕಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಳೆಯ ಕೈಮಗ್ಗ ನೇಕಾರಿಕೆಗೆ ಹೊಸ ವೆಸ್ಟರ್ನ್ ಶೈಲಿಗಳನ್ನ, ಅದರಲ್ಲೂ ಬರೀ ವೆಸ್ಟರ್ನ್ ಅಂತ ಹೋಗ್ದೇನೆ ಇಂಡೋ ವೆಸ್ಟರ್ನ್ ಮಾದರಿಯನ್ನ ಅದಕ್ಕೆ ಅನ್ವಯಿಸಿಕೊಡೋದಿದೆಯಲ್ಲ, ಫ್ಯೂಷನ್ ಉಡುಪುಗಳಾಗಿ ಅದನ್ನ ಸಿದ್ಧ ಮಾಡೋದಿದೆಯಲ್ಲ. ಸೊ ಆ ರೀತಿಯ ವಿಚಾರದಲ್ಲಿ ಕೂಡ ನಮ್ಮ ಯುವ ಫ್ಯಾಷನ್ ಉದ್ಯಮಿಗಳನ್ನ ನಾವಿಲ್ಲಿ ಶ್ಲಾಘಿಸಲೇಬೇಕು. ಸೊ ಫ್ಯಾಷನ್ ಅಲ್ಲಿ ಕೂಡ ಒಂದ್ ರೀತಿಯ ದೇಸಿ ಸ್ಪರ್ಶವೂ ಇರಬೇಕು, ವಿದೇಶಿ ಸ್ಪರ್ಶವೂ ಇರಬೇಕು ಅಂತ ಹೇಳಿ ಎರಡೂ ವಿಚಾರಗಳನ್ನ ಜೊತೆಗೆ ತಂದು ಈ ರೀತಿಯ ಹೊಸ ಉಡುಗೆ ಉಡುಪುಗಳನ್ನ ನಮಗಾಗಿ ಕೊಡ್ತಿರುವಂತ ಯುವ ಫ್ಯಾಷನ್ ಉದ್ಯಮಿಗಳಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಸೊ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತು ಹಳೆಯ ಸಾಂಪ್ರದಾಯಿಕ ಕಲೆಗಳಿಗೆ ಹೊಸ ಸ್ಪರ್ಶವನ್ನ ಕೊಡ್ತಾ ಇರೋದೇನೋ ಸರಿ, ಆದರೆ ಅದರೊಟ್ಟಿಗೆ ನಮ್ಮ ಯುವಜನತೆ ಹಳೆಯ ಕಲ್ಚರ್ ಕಸ್ಟಮ್ಸ್ ಏನಿದೆ ಅದನ್ನ ಮರಿಬಾರ್ದು, ಅದನ್ನ ಹಾಗೆ ಫಾಲೋ ಮಾಡಬೇಕು, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಫೋಕ್ ಸಾಂಗ್ಸು, ಪೇಂಟಿಂಗು, ಸ್ಕೆಚಸ್ಸು, ಕ್ರಿಯೇಟಿವ್ ಅಡ್ವರ್ಟೈಸಿಂಗು, ರಿಮಿಕ್ಸ್ ಸಾಂಗ್ಸ್ ಮಾಡುವಂಥದ್ದು, ಮಿಕ್ಸ್ಡ್ ಮೀಡಿಯಾ ಬಳಸುವಂಥದ್ದು, ಸೇವ್ ಏನು ಕ್ಯಾನ್ವಾಸು, ಪೇಪರು, ಇದೆಲ್ಲ ರೆಡ್ಯೂಸ್ ಮಾಡಿಬಿಟ್ಟು ನಾವು ಪರಿಸರ ಸ್ನೇಹಿಯಾಗಿ ಏನೆಲ್ಲ ವಿಧಾನಗಳನ್ನು ಹಿಂದಿನವರು ಅಳವಡಿಸ್ಕೊಳ್ತಾ ಇದ್ರು ಅದೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳೋವಂಥದ್ದಿರ್ಬೋದು. ಇದೆಲ್ಲವನ್ನು ಕೂಡ ಇವತ್ತಿನ ಯೂತ್ಸ್ ಮಾಡಲೇಬೇಕು, ಅದೆಲ್ಲದರ ತುರ್ತು ಅನಿವಾರ್ಯತೆ ಕೂಡ ಇದೆ. ಸೊ ಖಂಡಿತ ಯೂತ್ಸ್ ಕೈಲಿ ಇದೆಲ್ಲ ಆಗುತ್ತೆ, ಮಾಡ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಕ್ಕಮಹಾದೇವಿ ಶ್ರೀಶೈಲ್ ಚನ್ನಿಮಲ್ಲಿಕಾರ್ಜುನ ಇವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಧುರ ಹಾಡುಗಳು ಅಂತ ಹೇಳಿ, ಮೈಮರಿತ ಮನವು ಭಾವನೆಗಳ ಅಲೆಯಲ್ಲಿ ತೇಲಿದೆ, ಹರುಷದಿ ಸಂಗೀತದ ಅಲೆಯು ತಂದ ನವಚೇತನವು ಜೀವನವನ್ನೇ ಸುಂದರವಾಗಿಸಿತು ಈ ಗಾಯನದಲ್ಲಿ. ಈ ಸಾಲಿನಂತೆ ಅದ್ಭುತವಾದಂಥ ಹಾಡುಗಳು ಇವತ್ತು ಮೂಡಿ ಬರ್ತಾ ಇದೆ. ವಿಷಯ ಚೆನ್ನಾಗಿದೆ, ಮಾತುಕತೆ ಚೆನ್ನಾಗಿ ಸಾಕ್ತಾ ಇದೆ ಅಂತ ಹೇಳಿ ಮುತ್ತುರಾಜ್ ಅಂಗಡಿ ಇವರು ರಾಜೂರ್ ಕುಕ್ಕನೂರ್ ಜಿಲ್ಲೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಾಡಿನ ನಂತರ ಮಾತುಕತೆ ಮುಂದುವರಿಯುತ್ತೆ.

ಎಷ್ಟು ಚೆನ್ನಾಗಿದ್ದಾಳೆ ಅವಳು. ಏನು ಹೆಸರು ಬದಳ್ದು ಸುಂದರಿ? ಹಾ ರೂಪ. ದೇವ್ರೆ ನಂಗೆ ಖುಷಿ ಇಡ್ತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.

0: ಕಾಂಕ್ರೀಟ್ ಕಾಡಿನಲ್ಲಿ ಹಸಿರಿನ ಕನಸು ಕಾಣೋದಿದೆಯಲ್ಲ, ಅದು ನಿಜಕ್ಕೂ ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಬಹಳನೇ ಮುಖ್ಯ ಆಗುತ್ತೆ. ಸಾಮಾಜಿಕ ಮಾಧ್ಯಮಗಳು ಹೇಗೆ ಈ ವಿಚಾರಕ್ಕೆ ತಮ್ಮನ್ನು ತಾವು ಕೊಡುಗೆಯಾಗಿ ಕೊಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂತ ಯುವ ಜನತೆ ಕೂಡ ನಿಜಕ್ಕೂ ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಇದ್ದಾರೆ. ಕೇವಲ ಹಣಗಣಿಕೆ ಮಾಡೋದಷ್ಟೇ ಗುರಿಯಾಗಿಸ್ಕೋಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ಶಿಕ್ಷಣ, ಮಾನಸಿಕ ಆರೋಗ್ಯ, ಬಡಮಕ್ಕಳ ಏಳಿಗೆಗೆ ತಮ್ಮ ಸಮಯವನ್ನ, ತಮ್ಮ ತಂತ್ರಜ್ಞಾನವನ್ನ, ತಮ್ಮ ಆಲೋಚನೆಗಳನ್ನ ಮುಡಿಪಾಕಿಟ್ಟಿರುವಂತ ಯೂತ್ಸ್, ಯುವಜನತೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತಿನ ನಿರೂಪಣೆ ಇಷ್ಟವಾಯಿತು, ತುಂಬಾ ಚೆನ್ನಾಗಿದೆ, ಅಭಿನಂದನೆಗಳು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಸಾತ್ವಿಕ ಸಾನ್ವಿಕ ಜತ್ತಿನಗಟ್ಟಿ ಹರಪನಹಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ತದಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಸದ್ಯಕ್ಕೆ ನನ್ನನ್ನು ಬೀಳ್ಕೊಡೋದಕ್ಕೆ ಸ್ಟುಡಿಯೋಗೆ ಬಂದಿದ್ದಾರೆ
1: ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ, 10 ನಿಮಿಷ ಮುಂಚೆ ಬಂದು ಜಾಗ ಬಿಟ್ಕೊಡು ಅಂದ್ರೆ ಹೇಗೆ?
1: 10 ನಿಮಿಷ ಅಲ್ಲ ರಮ್ಯ, 1/2 ಗಂಟೆ ಮುಂಚೆ ಬಂದಿದ್ದೀನಿ.
0: ಖಂಡಿತ ನಾನು 1/2 ಗಂಟೆ ಮುಂಚೆ ಸೀಟ್ ಬಿಟ್ಕೊಡೋ ಮಾತೇ ಇಲ್ಲ. ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ, ನಿಮಗೆ ಈ ಸೀಟ್ ನ ಒಪ್ಸಿ.
1: ಎಸ್ ಖಂಡಿತ, 1/2 ಗಂಟೆ ಮುಂಚೆ ಎಲ್ಲ ನಾನು ಕೇಳಲ್ಲ, ಯಾಕೆಂತಂದ್ರೆ ತುಂಬಾ ಜನ ಕೇಳುಗರು ಇರ್ತಾರೆ. ಅದಕ್ಕೋಸ್ಕರ ನಾವು 5 ಗಂಟೆಯಿಂದ ನಾವು ಯಾರಿಗೂ ಬಿಟ್ಕೊಡಲ್ಲ.
0: ಐದು ಗಂಟೆಯಿಂದ ಸಚಿನ್ ಬನವಾಸಿ ನಿಮ್ಮ ಜೊತೆ ಆಗ್ತಾನೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು

0: ಹರ್ಟ್ಸ್ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಸಾಯಂಕಾಲದ ನಮಸ್ಕಾರಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ವಿಜಯಪುರ. ಸಮಯ ಸಾಯಂಕಾಲದ 5:01:32. ಇನ್ನು ಮುಂದೆ ಕೇಳಿ ಸವಿಗಾನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: Stinky Drums from Hell.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಗಾನ ಕಾರ್ಯಕ್ರಮದಲ್ಲಿ ಮೋಡದ ಮರೆಯಲ್ಲಿ ಹಾಲಿವುಡ್, ನಿನ್ನೆ ಪ್ರೀತಿಸುವೆ, ಪ್ರೇಮ, ಅರುಣೋದಯ, ಮದುವೆ, ಮಾನಸ ಸರೋವರ, ನಾಗದೇವತೆ, ನಾಗಿಣಿ, ಅಂಜಲಿ ಗೀತಾಂಜಲಿ, ರುದ್ರನಾಗ ಹಾಗೂ ಗರುಡ ರೇಖೆಯ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈಗ ಸಮಯ ಸಾಯಂಕಾಲದ 6:43. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. 7:45 ಸಿರಿಗಂಧ

ಎಂಟು ಗಂಟೆಗೆ ನಮ್ಮ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಪೂಜಾ ಎಂ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿವೆ. 9:30 ಕರ್ನಾಟಕ ಸಂಗೀತ. ರಾತ್ರಿ 10:00 ವನಿತಾ ವಿಹಾರದ ಮರುಪ್ರಸಾರ, ಮನೆಯಂಗಳದ ಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಆಶಾ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಚಂದ್ರಿಕೆ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ. 6:30 ಚಿಂತನ, ಕಡ್ಲೇರ ತುಳಸಿ ಮೋಹನ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ. ನಾಳೆ ಬೆಳಗ್ಗೆ 7:00 and 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:15 ವಾರಕ್ಕೊಂದು ಕತೆ ಕಥಾ ಸರಣಿ ನಮ್ಮ ನಿಲಯದಿಂದ ಪ್ರಸಾರವಾಗುವುದು. 7:45 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಗ್ಗೆ 9:00 ಎಂದಿನಂತೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. ನಾಳೆ ಬೆಳಗ್ಗೆ 10:00 ಮಧ್ಯಾಹ್ನ 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರಾ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ನಶಾ ಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇವಿಷ್ಟು ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ ಸಾಯಂಕಾಲದ 6:45. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: optical transceivers, capacitors and coils. BJP National President Nitin Naveen today announced the new team of national office bearers of the party. Mr. Naveen has appointed 13 national vice presidents, including Vasundhara Raje Sindhya, Tirath Singh Rawat, Ram Madhav, Bajayant Jay Panda, Sardar Manpreet Singh Badal and Rekha Verma. Union Minister and BJP leader Piyush Goyal has been appointed as the national treasurer of the party. B.L. Santosh has been appointed as organizational national general secretary. Mr. Naveen has also appointed 8 party leaders as national general secretary, including Vinod Tavre, Sunil Bansal, Smriti Irani and Biplab Kumar Deb. The party also named new heads of its various morchas, including Dr. Hemang Joshi as Yuva Morcha President, Roop Kumari Chaudhary as Mahila Morcha President and Bansilal Gurjar as Kisan Morcha President. Senior BJP leader and Prime Minister Narendra Modi has congratulated the newly appointed national office bearers of the party and those who have been given various responsibilities. Education Minister Prahlad Joshi today held a meeting with the Secretary, Department of Higher Education, DG of National Testing Agency, NTA, and other senior officials in New Delhi. During the meeting, the minister directed that strict compliance be ensured of the established exam protocols. He also directed that a complete overhaul of confidential operations architecture, secluded rooms, air-gapped systems, device deposit protocols be implemented on a war footing. The agency has been further directed to conduct a thorough audit of all exam processes and submit a report on corrective action taken. The Qatar India Remittance Service based on post-transfer powered by UPI is now available. It enables customers in Qatar to send funds directly to UPI-enabled bank accounts in India through Qatar Post outlets. The Communications Ministry said that the service offers an instant, secure, convenient and accessible channel for cross-border remittances, particularly benefiting the large Indian community in Qatar and their families in India. The initiative combines the extensive reach of postal networks with India's digital public infrastructure to provide an efficient and convenient channel for cross-border remittances. In men's cricket, Indian bowlers restricted host Sri Lanka at 284 in their first innings, taking a lead of 178 runs at stumps on day 3 of the first test in Galle. Manasuthar led the wickets column for India with 4 scalps, while Ravindra Jadeja picked up 3. Jadeja became only the 4th player in test cricket history to reach the milestone of 350 wickets and 4,000 runs. He's also the first Indian left-arm bowler to achieve the haul. In badminton, Teresa Jolly and Gayatri Gopichand have won their first round clash against Paula Lopez and Lucia Rodriguez of Spain at BWF World Championships 2026 in New Delhi. And that is the end of this news bulletin.
1: ಆಕಾಶವಾಣಿ ವಿಜಯಪುರ ಸಮಯ ಸಾಯಂಕಾಲದ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ
3: ಏನಪ್ಪ ಸಂಗಪ್ಪ ಏನು ಮಾಡಾಕತ್ತಿ ಮನ್ಯಾಗ
4: ಬರಪ್ಪ ಮಲ್ಲಪ್ಪ ಏನಿಲ್ಲ ನೋಡು ಮುಂಜಾನೆ ನಾಗರ ಪಂಚಮಿ ಇತ್ತು ಇವತ್ತು ಇವತ್ತು ಏನು ಮಾಡೋದು ಎಲ್ಲ ಉಂಡಿ ಎಳ್ಳು ಬೆಲ್ಲ ಎಲ್ಲ ಅದೇ ಜೋರು ಐತೆ ನೋಡಿ
3: ಪಂಚಮಿ ಜೋರು ಐತೆ ಹಂಗಾರ
4: ಜೋರು ಐತೆ ನೋಡು ಸರ್
3: ಎಲ್ಲ ಎಳ್ಳ ಉಂಡಿ ಒಟ್ಟು ತಿಂದು ದಿನ ಮುಗಿಸ್ಯೋ ನಮ್ಗೆ ಸಿಟ್ಟಿಯೋ
4: ಪಾಯಿದ್ದು ಸರ್ ನಿಮ್ಮ ಸಂಬಂಧ ಇಟ್ಟ ನೀವು ಮನೆ ಎಲ್ಲ ಇಟ್ಟು ಲಗಲಿಟ್ಟಾಳ ನೀವು ಬರುತ್ತೆ ಅಂತ ಕಾಯ್ಕೋದು ಕೂತಿದ್ವಿ ನೀವು ತಳ ಮಾಡಿದೆಪ್ಪ
3: ನಾ ಅದಕ್ಕೆ ಮತ್ತೆ ಪಂಚಮಿ ಗಿಂಚಮಿ ಐತಿ ಮತ್ತು ಸಂಗೂರು ಮನೆಗೆ ಹೋದ್ರೆ ಸ್ವಲ್ಪ ಏನಾರ ಸ್ಪೆಷಲ್ ಆಗಿ ಸಿಗ್ಬೋದು ನಾ ಬಂದಿನಿ
4: ಬಾ ಬಾ ಬಾ ಎಲ್ಲ ಐತಿ ಊಟ ಮಾಡಿ ಹೊಲಾತೈತೆ
3: ಪಂಚಮಿ ಜೋರು ಐತೆ ಹಂಗಾರ
4: ಜೋರು ಐತಿ
3: ಮತ್ತು ಪಂಚಮಿ ವಿಶೇಷತೆ ಏನಾರ ಗೊತ್ತದ ನಿನಗೆ ಅದ್ರ ಬಗ್ಗೆ ಬರೀ ಎಳ್ಳ ಉಂಡಿ ತಿಂದು ಹೋದಾಗಬಾರ್ದು
4: ಗೊತ್ತೈತೆ ದೋಸ್ತ
3: ಸ್ವಲ್ಪ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ಸ್ವಲ್ಪ ಪಂಚಮಿ ಅಂದ್ರೆ ಏನು ಅದ್ರ ವಿಶೇಷತೆ ನಿನಗೇನು ಗೊತ್ತಿತ್ತು ಸ್ವಲ್ಪ ನಾನು ಹೇಳಲ್ಲ
4: ಹೇಳಿದ್ರಲ್ಲ ನನಗೂ ಗೊತ್ತಿರಲಿಲ್ಲ ಸಣ್ಣವರಿದ್ದಾಗ ಬರೀ ಅದು ಉಂಡ್ಲಿ ಎಳ್ಳು ಬೆಲ್ ತಿಂತಿದ್ದೀವಿ ಜೋಕಾಲಿ ಆಡ್ತಿದ್ವಿ ಅಷ್ಟೇ ಗುರುತು ನಾಗರು ಗುಡಿಗೆ ಹೋಗಿ ಸ್ವಲ್ಪ ಹಾಲು ಹಾಕೋದು ಅಷ್ಟೇ ಮಾಡ್ತಿದ್ವಿ ನಂತರ ನನಗೂ ಅನಿಸ್ತು ಏನು ತಿಳ್ಕೊಬೇಕಲ್ಲ ಹಬ್ಬದ ಬಗ್ಗೆ ನಾವೆಲ್ಲ ಇಷ್ಟು ವರ್ಷದಿಂದ ಆಚರಣೆ ಮಾಡ್ಕೋದು ಬಂದಿವಿ ಇದ್ರ ಮಹತ್ವ ಏನು ಗೊತ್ತಾಗಬೇಕು ನಮಗೂ
3: ಹೌದು
4: ಹಾಗಾಗಿ ನನಗೆ ಗುರುತಿದ್ದು ಮಸ್ಟ್ ಹೇಳ್ತೀನಿ ಅತ್ತ
3: ಹಾಂ ಹಾಂ
4: ನೋಡ್ದೋಸ್ ಹಾಂ

0: ಉಳಿದು ಶ್ರಾವಣ ಮಾಸದಾಗ ಬರ್ತೈತೆ ಹಬ್ಬ.
1: ಶ್ರಾವಣ
0: ಮಾಸದಾಗ ಇನ್ನು ಮುಂದಿನ ಹಬ್ಬಗಳು ಇರ್ತಾವಲ್ಲ, ಗಣಪತಿ, ದಸರಾ, ದೀಪಾವಳಿ, ಇವಕ್ಕೆಲ್ಲ ಮುನ್ನುಡಿ ಇದ್ದಂಗೆ ಇದು. ಏನು ನಾಗರ ಪಂಚಮಿಯಿಂದ ಹಬ್ಬಗಳು ಚಾಲು ಆಗ್ತಾವೆ. ಅವಾಗ ದೀಪಾವಳಿ ತನ, ದೀಪಾವಳಿ, ತುಳಸಿ ಪೂಜೆ ಅಲ್ಲಿ ತನ. ಇವು ನಾಗರ ಪಂಚಮಿ ಬತ್ತಿಕೋ ಜೂನ್ ಜುಲೈ ಜುಲೈ ತಿಂಗಳದಾಗ, ಜುಲೈ ಆಗಸ್ಟ್ ಈ ತಿಂಗಳಾಗೆಲ್ಲ ಬತ್ತಂದ್ರೆ ವಿಶೇಷವಾಗಿ ಆಗಸ್ಟ್ ತಿಂಗಳದಾಗ ಬರ್ತಿತ್ತು. ಶ್ರಾವಣ ತಿಂಗಳದಾಗ ಬತ್ತಂದ್ರೆ ಹಬ್ಬಗಳು ಹಬ್ಬ ಚಾಲು, ಈಗ ಸರತಿ ಚಾಲು ಚಾಲು. ಏನು ನಾಗರ ಪಂಚಮಿ ಅಂದ್ರೆ ಏನು, ಒಡ ಹುಟ್ಟಿದವ್ರ ಹಬ್ಬದು, ಹೆಣ್ಮಕ್ಳ ಹಬ್ಬ, ನಾಗಪ್ಪನಿಗೆ ಹಾಲು ಎರಡು ಆಚರಿಸಿದ ಹಬ್ಬ ಅದು. ಈ ಹಬ್ಬಕ್ಕೆ ಏನು ಮಾಡ್ತಾರೆ, ಗರುಡ ಪಂಚಮಿ ಅಂತ ಇನ್ನೊಂದು ಹೆಸರೈತೆ. ನಾಗರ ಪಂಚಮಿ ದಿನ ಶ್ರದ್ಧಾ ಭಕ್ತಿಯಿಂದ ಏನು ಮಾಡ್ತಾರೆ, ನಾಗರ ಕಲ್ಲಿಗೆ ಅಥವಾ ಹುತ್ತುಗಳಿಗೆ ಹಾಲು ಎರಡು ಪೂಜೆ ಮಾಡ್ತಾರೆ, ವಿಶೇಷವಾಗಿ ಹೆಣ್ಮಕ್ಳು. ನಾಗಪ್ಪನಿಗೆ ವಿವಿಧ ಉಂಡಿ, ಕರಿ ಎಳ್ಳಿನಿಂದ ಮಾಡಿದ ಉಂಡಿ, ಏನು ಚಿಗಳಿ ತಂಬಿಟ್ಟತ್ತ, ಹಸಿ ಅಕ್ಕಿ, ಬೆಲ್ಲ ಇವೆಲ್ಲ ಬೆರೆಸಿ ಮಾಡಿರ್ತಾರಲ್ಲ ತಂಬಿಟ್ಟಿನ ನೈವೇದ್ಯ, ಇದನ್ನ ಅರ್ಪಣೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಅಣ್ಣ ತಂಗಿ ಪ್ರೀತಿ ಸಾರುವಂಥ ಹಬ್ಬ ಇದು. ಏನು ಅಕ್ಕ ತಂಗಿಯಾರು, ಅಣ್ಣ ತಮ್ಮಂದಿರ ಆಯುಷ್ಯ, ಆರೋಗ್ಯ ಮತ್ತು ಸಕಲ ಸುಖ ನೀಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಹೆಣ್ಮಕ್ಕಳು
1: ಪಂಚಮಿ ದಿನ.
0: ಪಂಚಮಿ ದಿನ ಅದು ನೋಡಿ, ಹುತ್ತಕ್ಕೆ ಹಾಲು ಎರಡು, ಹುತ್ತದ ಮಣ್ಣು ಹೊಕ್ಕಳು ಮತ್ತು ಬೆನ್ನಿಗೆ ಹಚ್ಚಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ನಾಗದೇವತೆಗೆ ಅನುಗ್ರಹ ಮತ್ತು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಇರ್ತೈತತ್ತ, ಅದಕ್ಕೆ ಸರ್ಪ ಪೂಜಾ ವಿಶೇಷವಾದ ಮಾನ್ಯತೆ ಕೊಟ್ಟಿರ್ತಾರೆ ಇದಕ್ಕೆ. ಇನ್ನು ಉತ್ತರ ಕರ್ನಾಟಕದಾಗ, ನಮ್ಮ ಉತ್ತರ ಕರ್ನಾಟಕದಾಗ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷ ರೀತಿಯಿಂದ ಆಚರಿಸಲಾಗುತ್ತದೆ.
1: ಯಾವ ರೀತಿ ಆಚರಣೆ ಮಾಡ್ತಾರೆ
0: ಈ ಹಬ್ಬದಾಗ, ಮನೆಯಾಗ ಮತ್ತು ಊರಾಗ ಜೋಕಾಲಿ ಕಟ್ಟಿ ಹಾಡುವಂಥ ವಿಶೇಷ ಪದ್ಧತಿ ಐತಿ. ನಾವು ಜೋಕಾಲಿ ಆಡ್ತೀವಲ್ಲ,
1: ಜೋಕಾಲಿ ಆಡ್ತಾರಲ್ಲ ಪಂಚಮಿ,
0: ಅದೇ ಜೋಕಾಲಿ ಆಡೋದು ಎಲ್ಲ ಏನು ಆಡ್ತಿದ್ವಿ, ಅದೇ ಜೋಕಾಲಿ ಆಡ್ತಾರೆ. ಹಿರಿಯರು ಕಿರಿಯರು ಏನು ಭೇದ ಇಲ್ಲದೆ ಜೋಕಾಲಿ ಕಟ್ಟಿರ್ತಾರೆ ಮನೆಯಾಗ ಸ್ವಲ್ಪ ದಿನ. ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕದ ಜೋಕಾಲಿ ಹಬ್ಬ ಅಂತ ಪ್ರಸಿದ್ಧ ಪಡೆದೈತೆ.
1: ಹೌದೌದು.
0: ಏನು ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆ ಮಾಡಿದ್ರೆ ಇಡೀ ಕುಟುಂಬ, ಇದಕ್ಕೆ ಇಡೀ ಕುಟುಂಬಕ್ಕೆ ನಾಗಪ್ಪ ಕಾಯ್ತಾನಂತ ನಂಬಿಕೆ. ಮತ್ತಿದ್ರ ಪೌರಾಣಿಕ ಹಿನ್ನೆಲೆ ಒಂದೈತೆ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಯಮುನಾ ನದಿ ಆಳದಾಗ ಕಾಳಿ ಕಾಳಿಂಗ ಸರ್ಪ ಅದು ಇರ್ತದೆ ನೋಡಿ, ಕಾಳಿಯ ನಾಗನ ಮರ್ದನ ಮಾಡೋದು ದಿವಸ ಇದು. ಕಾಳಿಂಗ ಏನು ಚಂಡ ಆಳ್ಕೋತ ಹೋಗಿ ಯಮುನಾ ನದಿಯಾಗ ಕಾಳಿಂಗ ಹೊಕ್ಕಿರ್ತಾನೆ. ಆ ಕಾಳಿಂಗದಿಂದ ಏನಂತು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿರ್ತೈತಿ, ಪ್ರಾಣಿಗಳಿಗೆ ತೊಂದರೆ ಆಗ್ತಿರ್ತೈತಿ. ನದಿಯಾಗ ಧುಮುಕಿ ಏನು ಮಾಡ್ತಾನೆ, ಕಾಳಿಂಗ ಸರ್ಪಕ್ಕೆ ಮರ್ದನ ಮಾಡಿ ಸೊಕ್ಕಳಗಿಸಿ ಹೊರಗಟ್ತಾನೆ ಆ ದಿನ ಇದು. ಅದೇ ದಿನ ಏನಾಗಿತ್ತು, ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು. ಏನು ಬಾಲಕೃಷ್ಣ ಏನು ಮಾಡ್ದ, ಯಮುನಾ ನದಿ ತೀರದಾಗ ಆಳ್ತಿದ್ದಾಗ ಚೆಂಡು ನದಿ ದಂಡ್ಯಾಗ ಮರದ ಕಾಣದಾಗ ಸಿಕ್ಕಿ ಹಾಕ್ಕೊಂಡಿತ್ತು. ಆ ಚೆಂಡನ ಹಿಡ್ಕೊಳಕ್ಕೆ ಹೋಗಿ ಕೃಷ್ಣ ಜಾರಿ ನೀರಾಗಿ ಬಿದ್ದ. ಯಮುನಾ ನದಿಯಲ್ಲಿ ಕಾಳಿ ಎಂಬ ನಾಗ ವಾಸ ಆಗಿತ್ತ. ಏನು ಅದು ಭಾಳ ವಿಷಯಪೂರಿತವಾಗಿತ್ತು. ಕೃಷ್ಣ ನದಿಗೆ ಬಿದ್ದಾಗ ಕೃಷ್ಣ ನದಿಗೆ ಬಿದ್ದಾಗ ಕಾಳಿ ಎಂಬ ಹಾವ ಅವನ ಮೇಲೆ ದಾಳಿ ಮಾಡ್ತಾಯಿದ್ರು. ಆಗ ಕೃಷ್ಣ ಏನು ಮಾಡ್ದಾನೆ, ಕಾಳಿಂಗ್ ವಿರುದ್ಧ ಹೋರಾಡಿ ಗೆಲ್ತಾನ. ಅದಕ್ಕೆ ಅವತ್ತು ಗುರುತಾಗ್ತದೆ, ಶ್ರೀಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಮ್ಮ ದೇವರ ಅವತಾರ. ಏನು ಆಗ ಏನು ಮಾಡ್ತಾನೆ, ಕಾಳಿಂಗ ನನ್ನ ಕೊಲ್ಲ ಬೇಳತ್ತ ಬೇಡ್ಕೋತಾನೆ. ಕೃಷ್ಣ ಏನು ಮಾಡ್ತಾನೆ, ಇನ್ಮೇಲೆ ಏನು ಮಾಡ್ತಾನೆ, ಜನರಿಗೆ ತೊಂದರೆ ಕೊಡೋಕೆ ಹೋಗ್ಬಿಡತ್ತ ಬುದ್ಧಿವಾದ ಹೇಳಿ ಇಲ್ಲಿಂದ ನೀವು ಹೋಗ್ಬಿಡು ಬೇರೆ ಜಾಗಕ್ಕೆ ಹೋಗ್ಬಿಡತ್ತ ಕಳಿಸೋಣ. ಆಗ ಅದು ಏನು ಮಾಡ್ತೈತಿ, ತನಗೆ ಗರುಡದಿಂದ ಭಯ ಐತೆ
1: ಕಾಳಿಂಗ.
0: ಕಾಳಿಂಗ ಹೇಳ್ತೈತಿ, ಗರುಡದಿಂದ ಭಯ ಐತಿ, ನಾ ಹೋದ್ರೆ ಕೊಲ್ತಾನವ. ಈಗ ನೀ ಏನು ಚಿಂತೆ ಮಾಡ್ಬೇಡ, ನಿನ್ನ ತಲೆ ಮೇಲೆ ನಂದು ಹೆಜ್ಜೆ ಗೊತ್ತದ, ಕಾಲಿನ ಹೆಜ್ಜೆ ಗುರ್ತದೆ, ಅದು ನೋಡಿದ್ರೆ ನಿನ್ನ ಗರುಡ ಏನು ಮಾಡೋಂಗಿಲ್ಲ ಅಂಥೇಳಿ
1: ನೀ ಸುರ ಕೃಷ್ಣನ ಹೆಜ್ಜೆ ಗುರ್ತೈತೆ.
0: ಹಾಂ, ಅದ್ರ ಮೇಲೆ ಮರ್ದನ ಮಾಡಿ ಇದಿರ್ತಾನ, ನೃತ್ಯ ಮಾಡಿರ್ತಾನಲ್ಲ, ಅದ್ರದಿಂದ ಏನಾಗ್ತದೆ, ಅದು ತಲೆ ಮೇಲೆ ಕೃಷ್ಣನ ಹೆಜ್ಜೆ ಗುರ್ತು ಬಿದ್ದಿರ್ತಾವೆ ಕಾಳಿಂಗ ಸರ್ಪದ ಮೇಲೆ. ಅದು ನೋಡಿ ನಾ ಏನಂತಾನೆ, ಗರುಡ ಏನು ಮಾಡೋಂಗಿಲ್ಲ, ಏನು ಹಿಂಗಾಗಿ ನೀ ಹೋಗ್ಬಿಡು ಇಲ್ಲಿ ಇರಕ್ಕೆ ಹೋಗ್ಬಿಡ ಬೇರೆ ಸ್ಥಾನಕ್ಕೆ ಹೋಗ್ಬಿಡ ಅಂತ ಕಳಿಸೋಣ. ಅದಕ್ಕೆ ಅದೊಂದು ಈ ದಿನದ ವಿಶೇಷತೆ. ಮತ್ತು ಇನ್ನೊಂದು ಕತೆ ಐತಿ, ಏನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣ ತಿಳಿದ ರಾಜ ಜನ್ಮೇಜಯ ಭೂಲೋಕದಾಗ ಸರ್ಪ ಸಂಕುಲ ನಾಶ ಮಾಡ್ಲಕ್ಕ ನಿರ್ನಾಮ ಮಾಡ್ಲಕ್ಕ ಸರ್ಪ ಯಜ್ಞ ಎಂಬ ಯಜ್ಞವನ್ನು ಆಚರಣೆ ಮಾಡ್ಲಕ್ಕ ಪ್ರಾರಂಭ ಮಾಡ್ತಾನೆ. ಈ ಯಜ್ಞಕ್ಕೆ ಎಲ್ಲ ಸರ್ಪಗಳು ಬಂದು ಬೀಳ್ತಾವೆ. ಈ ಸಂದರ್ಭದಾಗ ಸರ್ಪಗಳು ಏನು ಪ್ರಾರ್ಥನೆ ಮಾಡಿಕೊಂಡಾಗ ಮುನಿಗಳು ಏನು ಮಾಡ್ತಾರೆ, ಸರ್ಪಯಜ್ಞೆ ಮಾಡುವ ಜನ್ಮೇಜಯ ರಾಜನನ್ನ ಪ್ರಸನ್ನಗೊಳಿಸ್ತಾರೆ, ಸಮಾಧಾನಗೊಳಿಸ್ತಾರೆ. ಹಾಗೆ ಜನ್ಮೇಜಯ ರಾಜ ಏನು ಮಾಡ್ತಾನೆ, ವರವನ್ನು ಕೇಳಿ ಅಂತ ಕೇಳಿದಾಗ ಮುನಿಗಳು ಏನು ಹೇಳ್ತಾರೆ, ಪ್ರಾಣಿಹಿಂಸೆ ಮಹಾಪಾಪ ಆಗಿರ್ತದೆ, ನೀವು ಈಗಾಗಲೇ

0: ಮಾಡ್ತಿರೋ ಸರ್ಪಯಜ್ಞ ಈಗಲೇ ನಿಂದಿರಿಸ್ಬೇಕು ಅಂತ ಕೇಳ್ಕೋತಾರೆ. ಆಗ ಜನ್ಮಜಯ ಏನು ಮಾಡ್ತಾನೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಾಗವನ್ನು ನಿಂದಿರ್ಸ್ತಾನೆ. ಹಾಗೆ ಎಷ್ಟೋ ಸರ್ಪಗಳು ಪ್ರಾಣ ಉಳಿತಾವೆ. ಏನು ಇದನ್ನೇ ಆ ಏನು ಯಜ್ಞ ನಿಲ್ಲಿಸಿದ ದಿನವನ್ನೇ ನಾಗರ ಪಂಚಮಿ ಅಂತ ಕರೀಲಾಗ್ತದೆ. ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಇದು ಸರ್.
1: ಏ ಚಲೋ ಅದ ಮಾಹಿತಿ, ಯಾಕಂದ್ರೆ ಅದ್ರ ಹಿನ್ನೆಲೆ ಏನು ಅನ್ನೋದು ಅಷ್ಟು ನನಗೂ ಮಾಹಿತಿ ಇರಲಿಲ್ಲ. ಬಟ್ ನೀ ಎರಡೂ ಏನು ಅವರು ಸಾರಾಂಶ ಹೇಳಿದಿಲ್ಲ, ಭಾಳ ಉಪಯುಕ್ತವಾದದ್ದು ಅದಾವ ಅವು.
0: ಹೌದು,
1: ಮತ್ತು ಭಾಳ ಒಳ್ಳೆ ಮಾಹಿತಿನೂ ಕೊಟ್ಟು ಇವತ್ತೆಲ್ಲ.
0: ಹಂಗೆ ನೋಡಿ ಅಲ್ಲಿ ಉಂಡಿ ಎಲ್ಲ
1: ಎಲ್ಲ ಉಂಡಿದ್ದು ತೊಗೊಂಬಾರಪ್ಪ, ಮತ್ತು ಬರೀ ಮಾತ ಹೇಳ್ತೀಯ ಮತ್ತು ಉಂಡಿದ್ದು ಕೊಡ್ತೀಯ.
0: ಆಯ್ತು ತಡಿ, ನಿಮ್ಮ ಇನ್ನೇ ಇಲ್ಲದಾಳ ಒಳಗೆ ಎಲ್ಲ ಬಳಸಕ ಸ್ಥಳ.
1: ಮತ್ತು ಸೆಸೆಲಾಗಿ ಶೇಂಗಾದ ಉಂಡಿದ್ದು ಮಾಡಿರಲಿ, ಮತ್ತು
0: ಎಲ್ಲ ಮಾಡಿತ್ತು.
1: ರವದ ಉಂಡಿ ಅಂದ್ರೆ ನನಗೆ ಭಾಳ ಇಷ್ಟ. ಮತ್ತು ರವದ ಉಂಡಿ ಸ್ವಲ್ಪ ಚೋಡ
0: ಚುಳ ರವ ಉಂಡಿ ಅಲ್ಲಿ ಬೆಲ್ಲದ ಉಂಡಿ ಐತಿ, ಎಲ್ಲ ತಿಂದು ಹೋಗತ್ತೆ ದಿವಸ. ಮತ್ತೆ ರಾತ್ರಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗತ್ತೆ.
1: ಮತ್ತೆ ಉಂಡಿ ತಿಂದ ಮೇಲೆ ಮತ್ತೇನು ಊಟ ಮಾಡೋದು?
0: ಮ್ಯಾಲ ಸ್ವಲ್ಪ ಅನ್ನ ತಿನ್ನು, ಇಲ್ಲೇ ಹೊಟ್ಟೆ ತುಂಬಿರ್ದ ಇರಲಿ, ಮ್ಯಾಲ ಅದೊಂದು ತಿನ್ಕೊಂಡು ಹೋಗುದಪ್ಪ.
1: ಇಲ್ಲ ಎಳ್ಳ ಉಂಡಿ ಚಲೋ ಆಗ್ಯಾವ, ಪರವಾಗಿಲ್ಲ. ಭಾಳ ದಿವ್ಸಕ್ಕೆ ಬಂದಿದ್ನಿ, ಆಯ್ತು. ಸ್ವಲ್ಪ ನಾನು ಮನೆ ಕಡೆ ಹೋಗ್ಕೇನು, ಟೈಮ್ ಆಗ್ಯದ.
0: ಏ ಇಲ್ಲ ಮಾಡ್ಕೊಂಡು ಹೋಗತ್ತೈತಿ ಈಗ.
1: ಇಲ್ಲ
0: ಮಾಡ್ಕೊಂಡು ಹೋಗತ್ತ ತಳಿ, ಮತ್ತೆ ಹೋಗಿದ್ರೆ ಅಲ್ಲಿ ಮನ್ಯಾಗ ಒಯ್ನವ್ರು ಏನು ಮಾಡ್ತಾರೆ, ಊಟ ಇದು ಅಲ್ಲಿ ಊಟ ಮಾಡಿದ್ರೆ ನೀವು ಬರಂಗಿಲ್ಲ ಇಲ್ಲಿ, ಮಾಡಿ ನಿನ್ನ ಸಂಬಂಧ ಮಾಡಿದ್ನ ಇಲ್ಲಿ ಎಲ್ಲ ಮಾಡ್ಸಾಗ ಹಚ್ಚಿನಿ ಮುಂಜಾನೆ ಹಿಡಿದು. ನೀವು ಹೋದ್ರೆ ಹೆಂಗಪ್ಪ ಮಾಡ್ಕೊಂಡು ಹೋಗ ತಳಿ.
1: ಹಾಂ ಆಯ್ತು ಆಯ್ತು ಅಲ್ರಿ,
0: ಕೊಡು ಕೊಡು.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಸದಾಶಿವ ಚಲವಾದಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಈಗ ಸಮಯ ಸಾಯಂಕಾಲದ 6:18:19:02. ಇನ್ನು ಮುಂದೆ ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ವಿಕಸಿತ ಭಾರತಸ್ಯ ದಿಶಿ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕೇಷು ತತ್ಸಂಬದ್ಧ ಪರಿಷ್ಕಾರಾಣಾಂ ಅಥ ಭಾವಿ ಸ್ವರೂಪಸ್ಯ ಚ ಸಮೀಕ್ಷಾಯೈ ಪ್ರಶಾಸನಂ ಉಚ್ಚಸ್ತರೀಯ ಸಮಿತೇಃ ನಿರ್ಮಾಣಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉಕ್ತವಾನ್ ಯತ್ ಮೋದಿ ಪ್ರಶಾಸನೇನ ಸ್ವಾತಂತ್ರ್ಯ ದಿವಸಾತ್ ಪೂರ್ವಂ ಐಎಸ್ಐ ಇತ್ಯನೇನ ಸಮರ್ಥಿತಂ ಶಾಹಜಾದ್ ಭಟ್ಟಿ ಆತಂಕಿ ಜಾಲಂ ಧ್ವಸ್ತೀಕೃತಂ. ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ ನಿರ್ಧಾರಿತ ಪರೀಕ್ಷಾ ಕಾರ್ಯವಿಧೇಃ ಕಠೋರತೆಯ ಅನುಪಾಲನಂ ಸುನಿಶ್ಚೇತುಂ ಅಧಿಕಾರಿಭಿ ಸಹ ಉಪವೇಶನಂ ಕೃತ್ವಾ ನಿರ್ದೇಶಾನ್ ಪ್ರದತ್ತವಾನ್. ಭಾರತೇನ ಸ್ವೀಯ ಅಧ್ಯಕ್ಷತಾವಸರೆ ಬ್ರಿಕ್ಸ್ ಸಹಯೋಗೇ ಜನಕೇಂದ್ರಿತ ಮಾನವತಾ ಪ್ರಧಾನ ಚ ದೃಷ್ಟಿ ಪುನಃ ಪ್ರಕಟಿತ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾ ನವದಿಲ್ಯಾಂ ಪ್ರಾರಬ್ಧ. ಭಾರತಸ್ಯ MR ಅರ್ಜುನ್ ಹರಿಹರನ್ ಅಂಸಾಕರುಣನ್ ಇತ್ಯೇತಯೋ ಪುರುಷ ಯುಗಲಂ ದ್ವಿತೀಯ ಚರಣೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಶದೀಕೃತ್ಯ. ವಿಕಸಿತ ಭಾರತಸ್ಯ ಲಕ್ಷ್ಯ ಪ್ರಾಪ್ತಯೇ ಸರ್ವಕಾರೇಣ ಶೀಘ್ರಮೇವ ವಿತ್ತಕೋಶ ಕ್ಷೇತ್ರೆ ಕಾಚಿತ್ ಉಚ್ಚಾಧಿಕಾರ ಸಮಿತಿ ನಿರ್ಮಾಸ್ಯತೆ. ಕೇಂದ್ರೀಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಇತ್ಯಷ ಅದ್ಯ ನವದಿಲ್ಯಾಂ ದ್ವಿದಿವಸೀಯ ಸಾರ್ವಜನಿಕ ಕ್ಷೇತ್ರೀಯ ಬ್ಯಾಂಕ್

ಪ್ರಗತಿಯಲ್ಲಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ತಡವಾದರೂ ಸವದತ್ತಿ ರಾಮದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ. ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರಿದಂತೆ ಎಲ್ಲ ನದಿಗಳು ಮೈದುಂಬಿದ್ದು ಜಲಾಶಯಗಳು ಭರ್ತಿಯಾಗಿವೆ. ಜಿಲ್ಲೆಯಾದ್ಯಂತ ಪ್ರಸಕ್ತ ಮುಂಗಾರಿನಲ್ಲಿ ಒಟ್ಟು 752,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿತ್ತು. ಇಲ್ಲಿಯವರೆಗೆ ಒಟ್ಟು 716,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇ95%ರಷ್ಟು ಬಿತ್ತನೆಯಾಗಿದೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಬೆಳೆಗಳು ನೆಲಕಚ್ಚಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗ್ರಾಮೀಣ ಭಾಗದ ಜನ ಉದ್ಯೋಗ ಅರಸಿ ಅನ್ಯ ಊರುಗಳಿಗೆ ಗುಳೆ ಹೋಗದಂತೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆ ಅಡಿ ಮಾನವ ದಿನಗಳನ್ನು ಸೃಜಿಸಿ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಗ್ರಾಮಗಳಿಗೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಸಚಿವರು ಬೆಳೆಹಾನಿಯ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ದುಡಿಯುವ ಕೈಗಳಿಗೆ ಸಕಾಲಿಕವಾಗಿ ಕೆಲಸ ಕೊಡಲು ತಮ್ಮ ಇಲಾಖೆ ಬದ್ಧವಾಗಿದೆ. ಈಗಾಗಲೇ ಜಿಲ್ಲೆಗೆ 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಇಲ್ಲಿಯವರೆಗೆ ಉದ್ಯೋಗ ಚೀಟಿ ಹೊಂದಿದ 3 ಲಕ್ಷ ಜನರಿಗೆ ಕೂಲಿ ಕೆಲಸ ಒದಗಿಸಲಾಗಿದೆ ಎಂದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿ 1,25,00,000 ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಎಲುವು ಕೀಲು ಶಸ್ತ್ರಚಿಕಿತ್ಸೆ ಸೌಲಭ್ಯ ಕಲ್ಪಿಸಲಾಗಿದೆ. ಹೈದರಾಬಾದ್, ಬೆಂಗಳೂರು ಹಾಗೂ ಸೋಲಾಪುರ್ ಮಾದರಿಯಲ್ಲಿ ಶಸ್ತ್ರಚಿಕಿತ್ಸೆ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರ್ನಲ್ಲಿ 30 ದಿನಗಳ ರಂಗ ತರಬೇತಿ ಶಿಬಿರ, ಕಾರ್ಯಾಗಾರ ಹಾಗೂ ಪ್ರದರ್ಶನ ಆಯೋಜಿಸಿದೆ. ನಗರದ ಕರ್ನಾಟಕ ಕಾಲೇಜು ಆವರಣದಲ್ಲಿ ರಂಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಕರ್ನಾಟಕ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ರಂಗ ತರಬೇತಿಯಿಂದ ಯುವಜನರಲ್ಲಿ ವ್ಯಕ್ತಿತ್ವ ವಿಕಸನವಾಗಲಿದೆ ಎಂದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಚಂದನ್ ಕೆಎಲ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ವಿಜಯಪುರ ಕೆಳಗರೆ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಈಗ ಸಮಯ ಸಾಯಂಕಾಲದ 6:36:10. ಇನ್ನು ಮುಂದೆ ಸರಿಯಾಗಿ 6:37 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमेगागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
6: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
7: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
8: ಬಿಲ್ ಮಾಡ್ತಿದ್ದಾರೆ.
5: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
9: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ.
11: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ

0: ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ ನಾಲ್ಕು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು, ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ದಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ.

0: ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧುಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35,00,000 ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ.
7: ಸಿಕ್ಬಿದ್ರು
8: ಅಪರಿಚಿತ ಆಪ್ ನಿಂದ ಬಚಾವಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
10: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
11: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ರೈತರಿದ್ದಾರೆ, ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅಂತೇಳಿ ಇವರ ತೋಟದಲ್ಲಿದ್ದೀವಿ. ಇವ್ರ ತೋಟ ನೋಡಾಕ ಬಹಳ ಸುಂದರವಾಗೈತಿ. ಇವರು ದ್ರಾಕ್ಷಿ, ಕಬ್ಬು, ಕಡಲೆ, ತೊಗರಿ ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಆದಾಯವನ್ನು ಪಡಿತಾ ಇದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು ಬಂದಿದ್ದಕ್ಕೆ.
1: ಸಂಜೀವ್ ಅವರೇ, ಮೊದಲನೇದಾಗಿ ತಮ್ಮ ಶಿಕ್ಷಣ ಏನಾಗಿದ್ರಿ?
2: ಸರ್, ನಾನು ಮೂಲತಃ ಡಬಲ್ ಗ್ರ್ಯಾಜುಯೇಟ್ ಡಬಲ್ ಪಿ ಜಿ, ಆ ಥರ ಅಂದ್ರೆ ಬಿ ಎ ಎಲ್ ಎಲ್ ಬಿ ಮಾಡಿಕೊಂಡೆ, ಎರಡು ಡಿಗ್ರಿ ಮಾಡಿಕೊಂಡೆ. ಆಮೇಲೆ ಟೂರಿಸಮ್ದ ಮೇಲೆ ಮತ್ತು ಕಂಪ್ಯೂಟರ್ನಲ್ಲಿ ನಾನು ಪಿ ಜಿ ಡಿಪ್ಲೊಮೊಗಳನ್ನು ಮಾಡಿಕೊಂಡೆ. ಈ ಥರ ನಂದು

0: ಡಬಲ್ ಗ್ರ್ಯಾಜುಯೇಟ್ ಡಬಲ್ ಪಿ ಜಿ ಸರ್. ನಾನು
1: ತಾವು ಬಿ ಎ ಎಲ್ ಎಲ್ ಬಿ ಮುಗಿಸಿ ಈ ಕೃಷಿ ಕಡೆ ಯಾಕೆ ಬಂದ್ರಿ, ನೌಕರಿ ಕಡೆ ಒಲವನ್ನು ತೋರಿಸ್ದೆ?
0: ಸರ್, ನಾನು ಬಿ ಎ ಎಲ್ ಎಲ್ ಬಿ ಮಾಡಿದೆ. ಮಾಡಿದಾಗ ನಮ್ಮ ತಂದೆಯವ್ರು ಮಾಡಿಟ್ಟಂಥ ಆಸ್ತಿ ಇತ್ತು 32 ಎಕರೆ. ನನ್ನ ಉದ್ದೇಶ ಏನಿತ್ತು, ನಾನು ವಕೀಲಿಕೆ ವೃತ್ತಿ ಮಾಡ್ಬೇಕಂತ ಮಾಡ್ತಾ ಇದ್ದೆ. ಮಾಡುವಾಗ ಏನಾಗಿತ್ತು, ಇದನ್ನು ಕೃಷಿ ಸ್ವಲ್ಪ ಏನಾರೋ ಡೆವಲಪ್ಮೆಂಟ್ ಮಾಡೋಣ, ಹೊಸ ಮಾಡೋಣ. ಯಾಕಂತಂದ್ರೆ ನನಗೆ ಮುಂಚೆಯಿಂದ ಫ್ರೆಂಡ್ಸ್ ಸಿಕ್ಕರು ಕೃಷಿ ಯೂನಿವರ್ಸಿಟಿಯಿಂದ. ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿ ಇರುವಾಗ ನಾನು ಕಾಲೇಜ್ ಕಲಿಯುವಾಗ ಸಂಪರ್ಕ ಬಂದರು. ಸಂಪರ್ಕ ಬಂದ ನಂದು ಭೂಮಿ ಐತೆ ತಿಳ್ಕೊಂಡು ನಾನು ಎಲ್ಲೆಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಡೆವಲಪ್ ಮಾಡೋಣ ಅಂತೇಳಿ ಇಲ್ಲಿ ನಾನು ಬಂದೆ. ಬಂದಾಗ ಏನಾಗ್ಬಿಡ್ತು, ಸ್ವಲ್ಪ ಡೆವಲಪ್ ಮಾಡೋಣ, ಒಂದು ಬೋರ್ವೆಲ್ ಹಾಕೋಣ. ನೀರಿರಲಿಲ್ಲ, ನೀರಿನ ತೊಂದರೆ ಇತ್ತು ನಮ್ಮ ಲ್ಯಾಂಡಿಗೆ. ಅವಾಗ ಒಂದು ಬೋರ್ವೆಲ್ ಹಾಕಿದೆ, ಬೋರ್ವೆಲ್ಗೆ ನೀರು ಬಂತು, ಪೈಪ್ಲೈನ್ ಮಾಡಿಕೊಂಡೆ, ಭೂಮಿ ಸಮತಟ್ಟ ಮಾಡಿಕೊಂಡೆ. ಸೈಂಟಿಸ್ಟ್ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರ ಜೊತೆ ಏನೇನು ಬೆಳೆ ಬೆಳಿಬೇಕಂತ ಮಾಡಿಕೊಂಡೆ. ಆ ಸರ ಬೆಳೆ ಬೆಳ್ಕೋತ ಬಂದು ಏನಾಯಿತು, ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ನೋಡೋಣ, ನಮ್ಮ ತೋಟನೂ ನಾನು ಡೆವಲಪ್ ಮಾಡೋಣ ಅಂತ ಬಂತು. ಅಲ್ಲಿ ಸಾಂಪ್ರದಾಯಿಕ ಕೃಷಿ ಮಾಡುವಂಥವ್ರು, ಇಲ್ಲಿ ಲೋಕಲ್ ಆಗಿರುವಂಥವ್ರು, ನಮ್ಮ ಊರಿನಲ್ಲಿ ಇರುವಂಥವ್ರು, ಇಲ್ಲ ನೀವು ಎಜುಕೇಷನ್ ಮಾಡಿದಿರಿ, ನೀವು ವಕೀಲರಿದ್ದೀರಿ, ನಿಮಗಿದು ಸೂಟ್ ಆಗಂಗಿಲ್ಲ, ನಿಮಗೆ ಮಾಡೋಕೆ ಬರಲ್ಲ ಅಂಥೇಳಿ ಒಂಥರ ಸಲಹೆನೂ ಆಯಿತು, ಒಂಥರ ಅಪಹಾಸ ಮಾಡಿದಂಗೆ ಮಾಡಿಬಿಟ್ರು. ಆ ಅಪಹಾಸ್ಯ ನನ್ನ ಮನಸ್ಸಿಗೆ ನಾನು ತಗೊಂಡು, ಅಲ್ಲ ನಾನು ಒಂದು ಇಷ್ಟು ಎಜುಕೇಷನ್ ಪಡೆದವ್ ಅಗ್ರಿಕಲ್ಚರ್ ಮಾಡ್ಬೋದಲ್ಲ, ಅನ್ಎಜುಕೇಟೆಡ್ ಅದಾರ ಪಾಪ, ಅವರೆಲ್ಲ ಮಾಡ್ತಾರೆ, ಅವ್ರಿಗೆ ಪಾಪ ಓದಾಕೂ ಬರಲ್ಲ, ಗೊತ್ತಿಲ್ಲ, ಗೊಬ್ಬರ ಗೊತ್ತಿಲ್ಲ, ಎನ್ ಪಿ ಕೆ ಗೊತ್ತಿಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ ಗೊತ್ತಿಲ್ಲ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಗೊತ್ತಿಲ್ಲ, ಪೆಸ್ಟಿಸೈಡ್ ಅಂದ್ರೆ ಗೊತ್ತಿಲ್ಲ. ಈ ಥರ ಇರೋರೆಲ್ಲ ಅಗ್ರಿಕಲ್ಚರ್ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ಅವರು ಅಂದ್ಕೊಂಡಿದ್ದು. ನಾನು ಅದನ್ನು ಪ್ರಮೋಷನ್ ಅಂದ್ರೆ ನನಗೆ ಮಾಡ್ಬೇಕಂತೇಳಿ, ನಾನು ಅಗ್ರಿಕಲ್ಚರ್ ಮಾಡ್ಬೇಕು, ಇದ್ರಾಗ ಏನು ಚೇಂಜ್ ಮಾಡ್ಬೇಕಂತೇಳಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ.
1: ಅಂದ್ರೆ ತಾವು ಒಂದು ಫಸ್ಟಿಗೆ ಚಾಲೆಂಜ್ ಹಾಕೊಂಡು ಕೃಷಿಗೆ ಬಂದ್ರೆ ಅಂತ ಹೇಳ್ಬೋದು.
0: 100% ಸರ್, ಚಾಲೆಂಜ್ ಅಂದ್ರೆ ಏನು, ಇನ್ನೊಬ್ರು ಮಾತು ನನಗೆ ಭಾಳ ಮನಸ್ಸಿಗೆ ಹತ್ತಿಬಿಡ್ತು. ಏನು ಕಾರಣ ಅಂದ್ರೆ, ಅಗ್ರಿಕಲ್ಚರ್ ಮಾಡೋರು ಶಿಕ್ಷಣ ಕಲಿತವರು, ಒಳ್ಳೆ ಗ್ರ್ಯಾಜುಯೇಟ್ಸ್ ಇದ್ದವರೇ ಅಗ್ರಿಕಲ್ಚರ್ ಮಾಡಬೇಕು. ಯಾಕಂದ್ರೆ ಅಗ್ರಿಕಲ್ಚರ್ ಮಾಡಬೇಕು ಅಂತಂದ್ರೆ, ತೋಟಗಾರಿಕೆ ಮಾಡಬೇಕು ಅಂತಂದ್ರೆ ನೀವು ಎಕ್ಸ್ಪರ್ಟ್ಸ್ ಇರಬೇಕು. ಈಗ ಬೇರೆ ಫೀಲ್ಡ್ನಲ್ಲಿ ನಾವು ನೋಡ್ತೀವಿ, ಡಾಕ್ಟರ್ ಇದ್ದವ್ರು ಒಂದು ಲೈನ್ದಾಗ ಎಕ್ಸ್ಪರ್ಟ್ ಇರ್ತಾರೆ, ಇಂಜಿನಿಯರ್ ಒಂದು ಲೈನ್ದಾಗ ಎಕ್ಸ್ಪರ್ಟ್ ಇರ್ತಾರೆ, ಕಂಬಾರ್ ಒಂದು ಲೈನ್ದಾಗ ಇರ್ತಾನೆ, ಕುಂಬಾರ್ ಒಂದು ಲೈನ್ದಾಗ ಇರ್ತಾನೆ. ಇವು ಎಲ್ಲ ಕಲೆಗಳು ಕೂಡಿದವು ಮಾತ್ರ ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯತೆ ಇವತ್ತಿನ ದಿನಮಾನದಲ್ಲಿ. ಆ ಥರ ಆಲ್ ಸ್ಕಿಲ್ಸ್ ನಮ್ಮ ಹತ್ರ ಇರಬೇಕಾಗ್ತದೆ, ಇದ್ದಾಗ ಮಾತ್ರ ಕೃಷಿ ಅನ್ನೋದು ಸಕ್ಸಸ್ ಆಗ್ತದೆ ಸರ್.
1: ಅದೇ ರೀತಿ ಈಗ ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ?
0: ಸರ್, ಸುಮಾರು ನಾನು 27 ವರ್ಷಕ್ಕೆ ಬಂದಾಗ ನಾನು ಲಾ ಮುಗಿಸು, ನಾನು ವಕೀಲಿಕೆ ವೃತ್ತಿ ಮಾಡ್ಕೋತೇನೆ, ಇದನ್ನ ಜೊತೆ ಮಾಡ್ಕೋತು ಸುಮಾರು ಈಗ 25 ವರ್ಷ ಆಗ್ತಾ ಬಂದು ಸರ್ ನಾನು ಕೃಷಿ ಮಾಡ್ತಾ ಇದ್ದೀನಿ ಸರ್.
1: ಅದೇ ರೀತಿ ತಮ್ಮದು ಹೊಲ ಎಷ್ಟಿದೆ ರೀ?
0: 32 ಎಕರೆ ನಂದು ಭೂಮಿ ಇದೆ ಸರ್, ಅದರಲ್ಲಿ ಕರಿ ಭೂಮಿನೂ ಇದೆ, ಕೆಂಪು ಭೂಮಿನೂ ಇದೆ ಸರ್.
1: ಅಂದರೆ ತಮ್ಮದು ತೋಟಗಾರಿಕೆ ಮತ್ತು ಒಣ ಬೇಸಾಯ ಬೆಳೆ ಎರಡೂ ಕೂಡ ತಮ್ಮದು ಇದೆ?
0: ಒಣ ಬೇಸಾಯನೂ ಐತೆ ಸರ್, ನೀರಾವರಿ ಕೃಷಿ ಐತೆ, ನೀರಾವರಿ ತೋಟಗಾರಿಕೆ ಅಂದ್ರೆ ನೀರಾವರಿ ಇರ್ತೈತೆ, ತೋಟಗಾರಿಕೆ ಬೆಳೆನೂ ಐತೆ ಸರ್ ನನ್ನ ಹತ್ರ.
1: ಅದರಲ್ಲಿ ಈಗ ತಮ್ಮದು ಮುಖ್ಯವಾದ ಬೆಳೆಗಳು ಯಾವ್ಯಾವು?
0: ಮುಖ್ಯವಾದ ನನ್ನ ಬೆಳೆ ಅಂದರೆ ನನ್ನ ಕಮರ್ಷಿಯಲ್ ಬೆಳೆ ಅಂದರೆ ದ್ರಾಕ್ಷಿ ಸರ್. ದ್ರಾಕ್ಷಿಯಲ್ಲಿ ನನ್ನ ಹತ್ರ ಸುಮಾರು ಕಮರ್ಷಿಯಲ್ಲಿ ನಾನು ಸ್ವಂತಕ್ಕೆ ಲಾಭಕ್ಕಾಗಿ ಬೆಳೆಯುವಂಥ 4 ವೆರೈಟಿ ನಾನು ಬೆಳೀತಾ ಇದ್ದೀನಿ ಸರ್. ಆದರೆ ನಾನು ಯೂನಿವರ್ಸಿಟಿ ಅವರು ಏನೇನು ಮಾಡ್ತಾರೋ, NRC ಪುನಾದವ್ರು ಏನು ಮಾಡ್ತಾರೋ, ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದವ್ರು ಏನು ಮಾಡ್ತಾರೋ, ಅವೆಲ್ಲನೂ ಸುಮಾರು 15 ವೆರೈಟಿ ಗ್ರೇಪ್ಸ್ ನಾನು ಅಂತ ಇಟ್ಕೊಂಡಿದ್ದೀನಿ. ಕಾರಣ ಏನಂದ್ರೆ, ರೈತಾಗಿ ಬರೀ ಬೆಳೆ ಬೆಳೆದು ಆರ್ಥಿಕ ಮಾಡ್ಕೊಳ್ಳೋದಲ್ಲ, ಯಾವ ಬೆಳೆ ಏನು ಮಾಡ್ತೈತಿ, ನನ್ನ ಭೂಮಿಗೆ ಯಾವ್ದು ಹೊಂದ್ಕೋತೈತಿ, ಯಾವ್ದು ಗೊಬ್ಬರ ಚೆನ್ನಾಗಿ ಬರ್ತೈತಿ, ಈಲ್ಡ್ ಯಾವ್ದು ಚೆನ್ನಾಗಿ ಬರ್ತೈತಿ, ನಾನು ಏನು ಮಾಡಬೇಕು, ರೈತರಿಗೆ ಯಾವ್ದು ಅನ್ಕೊಳ್ಳೋದು, ಈ ಥರ ನನ್ನ ತೆಗೊಂಡು 15 ವೆರೈಟಿ ಗ್ರೇಪ್ಸ್ ನಾನು ಬೆಳಿತೀನಿ ಸರ್. ಆದರೆ ಕಮರ್ಷಿಯಲ್ಲಾಗಿ ಮೂಲತಃ 4 ತಳಿಗಳನ್ನು ದ್ರಾಕ್ಷಿ ನಾನು ಬೆಳಿತೀನಿ ಸರ್.
1: ಯಾವ ಯಾವ ತಳಿಗಳನ್ನು ತಾವು ಬೆಳಿತಾ ಇದ್ರಿ
0: ಸರ್? ಇವತ್ತು ನಾನು ಅಂತಕ್ಕೆ ಮುಖ್ಯವಾಗಿ ಮಾಣಿಕ್ ಚಮನ್ ಇದೆ ಸರ್, ಮಾಣಿಕ್ ಚಮನ್ ಹೊಸ ಬಂತು 10 ವರ್ಷದ ಹಿಂದೆ, ಅವಾಗ ತೊಗೊಂಡು ಬಂದಿವಿ. ಥಾಮ್ಸನ್ನು ಮುಂಚೆಯಿಂದ ಇರುವಂಥ ವೆರೈಟಿ, ಒಳ್ಳೆ ವೆರೈಟಿ ಅದು ಐತೆ. ಅದಾದ ನಂತರ ನಾವು ಹೊಸ ವೆರೈಟಿ ಹೋಗ್ಬೇಕಂತೇಳಿ, ನಾವು ಹೊಸ ವೆರೈಟಿ ಅಂದ್ರೆ ಮಾಂಜರಿ ಕಿಶ್ಮಿಶ್ ಅಂತೇಳಿ, NRC ಪುಣೆದವ್ರದ್ದು, ಅಲ್ಲಿ ಸೈಂಟಿಸ್ಟ್ ಎಲ್ಲ ಒಳ್ಳೆ ಚೆನ್ನಾಗಿದ್ದಾರೆ, ಅವರು ಡೆವಲಪ್ ಮಾಡಿದಂಥ ವೆರೈಟಿ ಬೆಳೀತಾ ಇದ್ದೀನಿ. ಈಗ ಜಸ್ಟ್ ಹೊಸ ಇನ್ನೂ ವೆರೈಟಿ ಮತ್ತೆ NRC ಪುಣೆದವ್ರದ್ದೇ ಬರ್ತಾ ಇದೆ ಸರ್, ಹೊಸದು ಮಧುರ ಅಂತೇಳಿ ಬರ್ತಾ ಇದೆ, ಮಾಂಜರಿ ಮಧುರ ಅಂತ ಬರ್ತಾ ಇದೆ, ಮಧುರ ಬ್ಲ್ಯಾಕ್ ವೆರೈಟಿ ಸರ್. ಅದು ಬ್ಲ್ಯಾಕ್ನಲ್ಲೇ ರೇಜಿನ್ ಮಾಡಬೇಕು. ಮುಂಚೆ ನಾವೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದು ರೇಜಿನ್ ಅಂದ್ರೆ ಮನುಕ್ ಅಂದ್ರೆ ಬೇದಾನ್ ಅಂದ್ರೆ ಏನು ಇರ್ತೈತಪ್ಪ ಅಂದ್ರೆ ಹಸಿರು ಇರ್ತೈತೆ ಅಂತ ತಿಳ್ಕೊಂಡ್ಬಿಟ್ರೆ. ಈಗ ಹಂಗಿಲ್ಲ, ಹೊಸ ಟ್ರೆಂಡ್ ಬರ್ತಾ ಇದೆ, ಮಾರ್ಕೆಟ್ ಡಿಮ್ಯಾಂಡ್ ಬೇರೆ ಬೇರೆ ಇರೋದ್ರಿಂದ ಕರಿ ದ್ರಾಕ್ಷಿ, ಕರಿ ದ್ರಾಕ್ಷಿ ಬೇದಾನ್ ಮಾಡ್ಬೇಕಂತೇಳಿ ಹೊಸ ವೆರೈಟಿ ನಾವು NRC ಪುಣೆದಿಂದ ತರ್ತಾ ಇದ್ದೀನಿ ಸರ್. ಅದನ್ನು ಬೆಳೀತಾ ಇದ್ದೀನಿ, 4 ವೆರೈಟಿ ಬೆಳೀತಾ ಇದ್ದೀನಿ ಸರ್.
1: ಈಗ ತಾವು ಕರಿ ದ್ರಾಕ್ಷಿನೂ ಕೂಡ ತಮ್ಮ ಹೊಲದಲ್ಲಿ ಬೆಳೆದಿರಿ?
0: ನಾನು ಬೆಳೆದೀನಿ ಸರ್. ಈ ಕಮರ್ಷಿಯಲಾಗಿ ನಿಮ್ಮ ಮುಂದಿನ ವರ್ಷ ನನ್ನ ತೋಟದಲ್ಲಿ ಪೂರ್ತಿಯಾಗಿ ಸಿಗ್ತೈತೆ ನಿಮಗೆ. ಈಗ ಬೆಳೀತಾ ಐತೆ ಅದು ಗಿಡ ಎಲ್ಲ, ಈ ಮುಂದಿನ ವರ್ಷ ನಿಮಗೆ ಸಿಗ್ತೈತೆ ಸರ್ ಅದೆಲ್ಲ.
1: ಅದೇ ರೀತಿ ತಾವು 4-5 ವೆರೈಟಿ ತಳಿಗಳನ್ನ ತಾವು ಬೆಳೆದಿರಿ. ಈ ದ್ರಾಕ್ಷಿ ಹಚ್ಚೋಕ್ಕಿಂತ ಮುಂಚೆ ಈಗ ತಾವು ಭೂಮಿಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ, ಅದನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೊಂಡ್ರಿ
0: ಸರ್? ದ್ರಾಕ್ಷಿ ನಾವು ಮಾಡಬೇಕಾದ್ರೆ ಮುಂಚೆವಾಗಿ ಎಲ್ಲ ರೈತರು ನನ್ನತ್ತಲ್ಲ, ಎಲ್ಲ ರೈತರು ನಾವೆಲ್ಲರೂ ತಪ್ಪು ಮಾಡ್ತಾ ಇದ್ದೀವಿ. ಏನಂದ್ರೆ ಆಳವಾದ ಭೂಮಿ ನಾವು ಅಗಿಬೇಕಾಗ್ತೈತೆ, ಅಗದ ನಂತರ ಅದನ್ನು ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಬೇಕಾಗಿತ್ತು, ಮಣ್ಣು ಪರೀಕ್ಷೆ ಮಾಡಬೇಕು, ನೀರು ಪರೀಕ್ಷೆ ಮಾಡಬೇಕು. ನೀರು ಪರೀಕ್ಷೆ ಮಾಡಿದ ಮೇಲೆ ನಾವು ಡಾಗ್ರೋ ಸೆಷನ್ನ ತರಬೇಕಾಗ್ತೈತಿ, ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು ನಮ್ಮ ವಿಜ್ಞಾನಿಗಳ ಸಲಹೆ ತೊಗೊಂಡು ಮಾಡ್ಕೊಂಡಿರೋದೆ ಆದ್ರೆ ಒಳ್ಳೇದು ಬೆಳಿಲಿಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಈ ಥರ ಅಲ್ಲಿ ಡಾಗ್ರೋಸ್ ಹಾಕ್ತೀವಿ, ಡಾಗ್ರೋಸ್ ಹಾಕಿದ ಮೇಲೆ ಅದನ್ನು ಡೆವಲಪ್ ಮಾಡ್ತೀವಿ, ನಾವು ಇಲ್ಲೇ ಗ್ರಾಫ್ಟಿಂಗ್ ಮಾಡ್ತೀವಿ. ಗ್ರಾಫ್ಟಿಂಗ್ ಅಂದರೆ ಕಲಮ್ ಅಂತೀವಿ ಸರ್ ನಮ್ಮಲ್ಲಿ, ಕಲಮ್ ಕಟ್ತೀವಿ. ನಮ್ಗೆ ಯಾವ ವೆರೈಟಿ ಬೇಕು ಅದನ್ನು ಕಲಮ್ ಕಟ್ಕೋತೀವಿ, ಕಲಮ್ ಕಟ್ಕೊಂಡು

0: ಬೆಳೆಸ್ಕೋತೀವಿ. ಬೆಳೆಸ್ಕೊಂಡು ಸುಮಾರು 18 ತಿಂಗಳು ಆದ ನಂತರ ಅದು ಫಸಲಿಗೆ ಬರ್ತದೆ ಬೆಳೆ. ಫಸಲಿಗೆ ಬಂದಮೇಲೆ ಅದನ್ನು ಫಸಲು ನಾವು ಕಟ್ ಮಾಡ್ಕೋತೀವಿ. ನಮಗೆ ಎರಡು ಥರ ಸರ್ ದ್ರಾಕ್ಷಿ ಅಂದರೆ ಇಲ್ಲಿ, ಒಂದು ಬೇದಾನ್ ವೆರೈಟಿ, ಒಂದು ರೇಜಿನ್ಗಾಗೆ ಮಾಡೋದು, ಮನುಕಿಗೆ ಮಾತ್ರ ಮಾಡೋದು ಒಂದು. ಇನ್ನೊಂದು ಟೇಬಲ್ ಅಂತೀವಿ ಸರ್, ಟೇಬಲ್ ಅಂದರೆ ಮಾರ್ಕೆಟ್ಗೆ ಕೊಡೋದು. ಮಾರ್ಕೆಟ್ನಲ್ಲಿ ಎರಡು ಥರ ಸರ್, ಒಂದು ಲೋಕಲ್ ಮಾರ್ಕೆಟ್, ಒಂದು ಎಕ್ಸ್ಪೋರ್ಟ್ ಮಾರ್ಕೆಟ್. ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ಗೂ ರೆಡಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಅದು ಎಕ್ಸ್ಪೋರ್ಟ್ ಸ್ವಲ್ಪ ನಿಯಮಾವಳಿಗಳು ಭಾಳ ಇರ್ತಾವೆ. ನಮ್ಮ ದ್ರಾಕ್ಷಿ ಬೆಳೆಸೋತ್ನೇ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ನಡೆಯೋದಿಲ್ಲ. ಭಾಳ ನೀಟಾಗಿರ್ಬೇಕಾಗ್ತೈತಿ, ಪೆಸ್ಟಿಸೈಡ್ ಎಲ್ಲ ಕಡಿಮೆ ಮೇಂಟೈನ್ ಮಾಡ್ಕೋಬೇಕು, ಫರ್ಟಿಲೈಸರ್ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಸೈಜ್ ಯೂನಿಫಾರ್ಮ್ ಇರಬೇಕು, ಕಲರ್ ಯೂನಿಫಾರ್ಮ್ ಇರಬೇಕು. ಈ ಥರ ನಾವು ದ್ರಾಕ್ಷಿ ಬೆಳೆಸಿದ್ರೆ ಮಾಡ್ತೀವಿ. ಈಗ ನಾನು ಹೆಚ್ಚಿಗೆ ಒತ್ತು ಕೊಟ್ಟಿದ್ದು ಇಲ್ಲಿವರೆಗೂ ಬೇದಾನಿಗಾಗಿ ಒತ್ತು ಕೊಟ್ಟಿವಿ, ಬೇದಾನ್ ಮಾಡ್ತಾ ಇದ್ದೀವಿ ಸರ್ ನಾವು.
1: ಈಗ ಯಾವ ತಳಿಯನ್ನು ತಾವು ಬೇದಾನಿಗಾಗಿ ಉಪಯೋಗ ಮಾಡ್ತಾ ಇದ್ದೀರಿ
0: ಸರ್? ದ್ರಾಕ್ಷಿಯಲ್ಲಿ ಈ ಥರ ಇದೆ, ನಾನು ಮಾಡೋದು ನನ್ನ ಎರಡು ತಳಿ ಬೇದಾನಿಗಿದ್ದಾವೆ, ಎರಡು ತಳಿ ಮಾರ್ಕೆಟ್ಗಿದ್ದಾವೆ. ಆದರೆ ಈ ವಿಷಯದಲ್ಲಿ ಹಿಂಗೈತಲ್ಲ, ಒಂದು 100 ವೆರೈಟಿ ಬೇದಾನಿಗೆ ಸೂಕ್ತದ, ಒಂದು 100 ವೆರೈಟಿ ಮಾರ್ಕೆಟಿಗೆ ಅದಾವ. ಮಾರ್ಕೆಟ್ನಲ್ಲಿ ಇಲ್ಲಿವರೆಗೆ ಡಿಮ್ಯಾಂಡ್ ಯಾವ ಥರ ಇತ್ತು, ಉದ್ದಿರಬೇಕು ಕಾಯಿ ಅಂಥೇಳಿ. ನಿಮಗೆಲ್ಲರಿಗೂ ಗೊತ್ತಿರೋ ಸೋನಾಕ ಅಂತೀವಿ ಅಥವಾ ನಾವು ಮಾಣಿಕ್ ಚಮನ್ ಅಂತೀವಿ, ಈ ಥರ ಉದ್ದು ವೆರೈಟಿ. ನಾನು ಬೆಳೆದು ಮಾಣಿಕ್ ಚಮನ್ ಸರ್ ಮಾರ್ಕೆಟ್ಗಾಗಿ. ಥಾಮ್ಸನ್ ನಮ್ಮ ಲೋಕಲ್ ವೆರೈಟಿ ಅನ್ಕೋರಿ, ಅಥವಾ ನಮ್ಮಲ್ಲಿ ಅತಿ ಫೇಮಸ್ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಅತಿ ಫೇಮಸ್ ಆಗಿರೋ ವೆರೈಟಿ ಇಲ್ಲಿವರೆಗೂ ಥಾಮ್ಸನ್. ಥಾಮ್ಸನ್ ಬೇದಾನ್ ಒಳ್ಳೆ ರಿಸಲ್ಟ್ ಬರ್ತೈತಿ, ಅದನ್ನು ಬೇದಾನಿಗಾಗಿ ಥಾಮ್ಸನ್ ಯೂಸ್ ಮಾಡ್ತೀವಿ. ಮಾಂಜೆ ಕಿಶ್ಮಿಶ್ ಅಂತ ಹೊಸ ವೆರೈಟಿ ಬಂದಿದೆ ಸರ್, ನಮಗೆ ಥಾಮ್ಸನ್ಗಿಂತಲೂ ಒಳ್ಳೆ ಶುಗರ್ ಬರ್ತಾ ಇದೆ, ಅದರೊಳಗೆ ಒಳ್ಳೆ ಕ್ವಾಲಿಟಿ ಬೇದಾನ ಸಿಗ್ತಾ ಇದೆ. ಅದನ್ನು ಮಾಂಜರಿ ಕಿಶ್ಮಿಶ್ ಅಂತೇಳಿ ಈಗ ರೇಜಿಂಗ್ ತೊಗೊಂಡಿದ್ದೀವಿ ಸರ್ ನಾವು.
1: ಸಂಜೀವ್ ಅವರೇ, ಅದೇ ರೀತಿ ಈಗ ತಾವು ದಾಗ್ರೇಜ್ ಬೆಳೆಗಳನ್ನು ಸ್ಟಾರ್ಟಿಂಗ್ ಹಚ್ಚಬೇಕಾಗತ್ತೆ, ಆ ಸಮಯದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ಎಷ್ಟು ಅಂತರವನ್ನು ಇಟ್ಕೊಂಡ್ರಿ
0: ಸರ್? ಇಲ್ಲಿ ಒಂದು ವೆರೈಟಿ ಇದೆ, ಒಂದೊಂದು ವೆರೈಟಿ ಒಂದೊಂದು ಸ್ಪೇಸಿಂಗ್ ಕೇಳ್ತಾ ಇದೆ ಸರ್. ಇವತ್ತಿನ ಸ್ಟ್ಯಾಂಡರ್ಡ್ ರನ್ನಿಂಗ್ ಅನ್ನೋದು ಅಥವಾ ಯೂನಿವರ್ಸಿಟಿ ಅವರನ್ನು ಸೈಂಟಿಸ್ಟ್ ಎಲ್ಲರೂ ಹೇಳೋದು ಅಥವಾ ರೈತ ಪ್ರಾಕ್ಟೀಸು 10-5 ಒಳ್ಳೆ ಇವತ್ತಿನ ಇದು ಸರ್. ಇಲ್ಲ ನಾವು ಬೇರೆ ಬೆಳಿಬೇಕಾಗಿತ್ತು ಅಂದರೆ ಈಗೆಲ್ಲ ಕಿಂಗ್ ಬೇರಿ ಅಂತ ಹೊಸ ಪ್ರಾವಿಡ್ಸ್ ಎಲ್ಲ ವೆರೈಟೀಸ್ ಬರ್ತಾ ಇದ್ದಾವೆ, ಆಮೇಲೆ ಅರ ಅಂತೇಳಿ ನಾಸಿಕ್ದಿಂದ ಬರ್ತಾ ಇದ್ದಾವೆ, ಅಮೆರಿಕನ್ ವೆರೈಟೀಸ್ ಬರ್ತಾ ಇದ್ದಾವೆ. ಅವಕ್ಕೆಲ್ಲ ಸ್ಪೇಸಿಂಗ್ ಅವ್ರು ಬೇರೆ ಹೇಳ್ತಾ ಇದ್ದಾರೆ ಸರ್. ಅವರು 10-5 ಹೇಳಿದಾರೆ, ಅವರು ಕಿಂಗ್ ಬೇರಿ ಅವರು 4-10 ಹೇಳ್ತಾರೆ. ಆದರೆ ನಾವು ಬೆಳೆಯೋದು ಸರ್ 10-5 ಸೈಜ್.
1: ಈ 10-5 ಸೈಜಲ್ಲಿ ತಾವು ಬೆಳೀತಾ ಇದ್ರಿ, ಈ 10-5 ಸೈಜು ಈ ಎಲ್ಲ ದ್ರಾಕ್ಷಿ ತಳಿಗಳಿಗೆ ಉತ್ತಮ ಅಂತ ಹೇಳ್ಬೋದಾ
0: ಸರ್? ನಾರ್ಮಲ್ ಆಗಿ ಇರೋ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಅಗ್ರಿಕಲ್ಚರ್ ಇವತ್ತು ಸೈಂಟಿಸ್ಟ್ ಎಲ್ಲರ ಜೊತೆ ಮಾತಾಡಿದಾಗ, ರೈತರು ಮಾತಾಡಿದಾಗ, ಎಲ್ಲರೂ ಮಾತಾಡಿದಾಗ ಇದು ಸ್ಟ್ಯಾಂಡರ್ಡ್ ಸೈಜ್ ಸರ್, 10-5 ಇವತ್ತು ಕರೆಕ್ಟ್ ಸರ್.
1: ಮೊದಲಿಗೆ ಈಗ ತಾವು ನಾಟಿ ಮಾಡುವ ಸಮಯದಲ್ಲಿ ಭೂಮಿಯನ್ನು ರೆಡಿ ಮಾಡ್ಕೋತೀರಿ, ಆ ಸಮಯದಲ್ಲಿ ಈ ಅಗಿ ನಾಟಿ ಮಾಡುವ ಸಮಯದಲ್ಲಿ ತಾವು ಯಾವ ಯಾವ ರೀತಿಯಾದ ಗೊಬ್ಬರಗಳನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸ್ತೀರಿ
0: ಸರ್? ಭಾಳ ಮುಖ್ಯ ಪ್ರಶ್ನೆ ಸರ್, ನಾವೆಲ್ಲರೂ ತಪ್ಪೋದಿಲ್ಲ. ನಮ್ದು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿರೋದ್ರಿಂದ ಹೌದಾ, ನಾವು ಸಾವಯವ ತಿಪ್ಪೆ ಗೊಬ್ಬರನ ಜಾಸ್ತಿ ಬಳಸ್ತೀವಿ ಸರ್. ತಿಪ್ಪೆ ಗೊಬ್ಬರ ನಾವು ಜಾಸ್ತಿ ಹಾಕಿದ್ರೆ ಡಾಗ್ರೋತ್ ಚೆನ್ನಾಗಿ ಬರ್ತದೆ, ಡಾಗ್ರೋತ್ ಚೆನ್ನಾಗಿ ಬಂದರೆ ನಮ್ಮ ಯಾವ ವೆರೈಟಿ ಕಟ್ತೀವಿ ಅದು ಚೆನ್ನಾಗಿ ಬರ್ತೈತಿ. ಅವಾಗ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಕೋತೀವಿ ಸರ್, ಎನ್ ಸಾಲಿಬಿಲೈಜ್ ಬ್ಯಾಕ್ಟೀರಿಯಾ ಅಂತೀವಿ, ಪಿ ಸಾಲಿಬಿಲೈಜ್ ಬ್ಯಾಕ್ಟೀರಿಯಾ ಅಂತೀವಿ, ಕೆ ಸಾಲಿಬಿಲೈಜ್ ಬ್ಯಾಕ್ಟೀರಿಯಾ ಅಂತೀವಿ. ಸಾವಯವ ಗೊಬ್ಬರ ಹಾಕಿದಾಗ ಈ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತಾವೆ ಸರ್. ನಾವು ಬರೀ ಸರ್ಕಾರಿ ಗೊಬ್ಬರ NPK ಹಾಕಿಬಿಟ್ಟು NPK ಅಷ್ಟು ಹಾಕಿಬಿಟ್ರೆ ಅದಕ್ಕೆ ಬ್ಯಾಕ್ಟೀರಿಯಾ ಬದುಕೋದು ಸ್ವಲ್ಪ ಕಡಿಮೆ, ಅದು ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ನಾವು ತಿಪ್ಪೆ ಗೊಬ್ಬರ ಹೈಯೆಸ್ಟ್ ಯೂಸ್ ಮಾಡ್ತೀವಿ ಸರ್.
1: ಈಗ ತಾವು ತಿಪ್ಪೆ ಗೊಬ್ಬರವನ್ನು ಯೂಸ್ ಮಾಡ್ತಾನೆ ಅಂತ ಹೇಳಿದ್ರಿ, ಈ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ಬೇಕಾದ್ರೆ ತಮ್ಮಲ್ಲಿ ಹಸುಗಳ ಅವಶ್ಯಕತೆ ಬೇಕೇ ಬೇಕು, ಆ ಸಮಯದಲ್ಲಿ ತಮ್ಮಲ್ಲಿ ಹಸುಗಳ ಸಂಖ್ಯೆ ಎಷ್ಟಿದ್ರಿ
0: ಸರ್? ಹಸು ಅಂದರೆ ಹಸು ಅಂತರೂ ಭಾಳ ಒಳ್ಳೆ ಪ್ರಾಣಿ ಅಗ್ರಿಕಲ್ಚರ್ಗೆ, ಅದ್ರ ಬಗ್ಗೆ ಯಾವ ಪ್ರಶ್ನೆನೂ ಇಲ್ಲ. ನಮ್ಮ ಹಸುನೂ ಐತೆ, ಎಮ್ಮೆನೂ ಐತೆ, ಆಡುನೂ ಐತೆ, ಇಷ್ಟೈತೆ ಸರ್. ಇದನ್ನು ನಾವು ತಿಪ್ಪೆ ಗೊಬ್ಬರ ಮಾಡ್ಕೋತೀವಿ. ಅದ್ರ ಸಲುವಾಗಿ ನಾನೇನು ಮಾಡಿದ್ದೀನಿ, ಬಯೋಡೈಜೆಸ್ಟ್ ಅಂತ ಮಾಡ್ಕೊಂಡಿದ್ದೀನಿ ಸರ್. ಬಯೋಡೈಜೆಸ್ಟಲ್ಲಿ ಹಾಕಿಬಿಟ್ರೆ ಎಲ್ಲ ಚೆನ್ನಾಗಿ ಕೊಳಿತೈತೆ, ಅದ್ರೊಳಗೆ ಇನ್ನೂ ಬೇಕಂದ ಪ್ಲಸ್ ನಾವು ಬ್ಯಾಕ್ಟ್ರಿ ಹಾಕ್ತೀವಿ ಸರ್. ತಂದು ಹೊರಗಿಂದ ನಮ್ಗೆ ಯಾವ್ದು ಬೇಕಲ್ಲ ಆ ಬ್ಯಾಕ್ಟ್ರಿ ಹಾಕೋತೀವಿ. ಈ ಥರ ನಾವು ಎಮ್ಮೆ, ಆಡು, ಆಕಳ, ಹಸು ಅಂತ ಈ ಥರ ಮಾಡ್ತೀವಿ ಸರ್.
1: ಈಗ ತಾವು ಹಸುಗಳನ್ನು ಸಾಕಿರಿ, ಈಗ ಅವುಗಳಿಗೆ ಮೇವಿನ ವ್ಯವಸ್ಥೆನೇ ಏನು ಮಾಡ್ಕೊಂಡ್ರಿ?
0: ಮೇವಿನ ವ್ಯವಸ್ಥೆ ಇದೆ ಸರ್, ನಮ್ಮ ತೋಟದಲ್ಲಿ ಕಬ್ಬ ಇದೆ ಸರ್. ಕಬ್ಬನ ಪಕ್ಕ ಜಾಗ ಇರ್ತೈತೆ, ಅದಕ್ಕೆ ನಾವು ಇಲ್ಲಿ ಏನಂತೀವಿ, ಹಸಿ ಹುಲ್ಲು ಬೀಜ ಅಂತೀವಿ, ಆನೆ ಮೇವು ಅಂತೀವಿ, ಒಂದೊಂಥರ ಕರಿತೀವಿ ನಾವು. ಆ ಥರ ಹುಲ್ಲು ಮಾಡ್ಕೊಂಡಿದ್ದೀವಿ ಸರ್ ಅವಕ್ಕೆ. ಆಮೇಲೆ ಅವಕ್ಕೆ ಗೋವಿನ ಜೋಳ ಸಿಗ್ತದೆ ಸರ್, ಗೋವಿನ ಜೋಳ ಮಡಿಸಿ ಇದು ಮಾಡಿ ಹಾಕ್ತೀವಿ. ಆಮೇಲೆ ಅವಕ್ಕೆ ನಮ್ಮಲ್ಲಿ ಜೋಳನ ಬೆಳೆದಿರ್ತೀವಿ, ಅದ್ರ ಕನಿಕೆ ಒಳ್ಳೆ ಕನಿಕೆ ಸಿಗ್ತೈತೆ. ಗೋವಿನ ಜೋಳ ಕನಿಕೆನೂ ಹಾಕ್ತೀವಿ, ಹಸಿ ಮೇವನು ಹಾಕ್ತೀವಿ, ಒಣ ಮೇವನು ಹಾಕ್ತೀವಿ, ಈ ಥರ ಎಲ್ಲ ಮಾಡ್ಕೊಂಡಿವಿ. ಆಮೇಲೆ ನಾವು ಇದು ಮಾಡ್ತೀವಿ ಸರ್, ವರ್ಷಕ್ಕೆ ಒಂದು ಎಷ್ಟು ಬೇಕಲ್ಲ, ಒಂದು ವರ್ಷವರೆಗೆ ಆಗೋವರೆಗೂ ಅದನ್ನು ಮೇಯಿಸ್ಬೋದು ಸರ್. ಸೈಲೇಜ್ ಬ್ಯಾಗ್ಸು ನಮ್ಮಲ್ಲಿದ್ದಾವೆ, ಸೈಲೇಜ್ ಮಾಡ್ಕೋತೀವಿ ಸರ್ ನಾವೆಲ್ಲ.
1: ತುಂಬ ಸಂತೋಷ ಸಂಜೀವ್ ಅವರೇ. ಅದೇ ರೀತಿ ಈಗ ತಾವು ಈ ದ್ರಾಕ್ಷಿಯನ್ನು ತಾವು ಬೆಳೀತಾ ಇದ್ರಿ, ಈಗ ದ್ರಾಕ್ಷಿಯನ್ನು ನಾಟಿ ಪದ್ಧತಿನ ಮುಗಿಸಿದ್ರಿ, ಆಮೇಲೆ ಚಾಟ್ನಿ ಸಮಯ ಅಂತ ಬರುತ್ತೆ, ಆ ಸಮಯದಲ್ಲಿ ಈ ಗಿಡಗಳಿಗೆ ನಾವು ಎಷ್ಟು ದಿವಸಿಗೆ ನೀರು ಒದಗಿಸಬೇಕು, ಅದೇ ರೀತಿ ಅವುಗಳಿಗೆ ಯಾವ ರೀತಿಯಾದಂಥ ಪೋಷಕಾಂಶಗಳನ್ನು ಒದಗಿಸಬೇಕು ಆ ಸಮಯದಲ್ಲಿ?
0: ಸರ್ ಇಲ್ಲಿ ತನಕ ನಾವು ಏನು ಮಾಡ್ತಿದ್ವಿ, ರೈತರು ಪೋಷಕಾಂಶಗಳನ್ನು ಮುಂಚೆ ಕೊಡಬೇಕು ಆಮೇಲೆ ಕೊಡಬೇಕು, ಇದರಲ್ಲಿ ಕನ್ಫ್ಯೂಷನಲ್ಲೇ ಕೊಡ್ತೀವಿ. ಒಂದೊಂಥರ ರೈತರು ಮಾಡ್ತಾರೆ. ನನ್ನ ಪ್ರಾಕ್ಟೀಸ್ ಹೆಂಗಿದೆ ಅಂದರೆ, ನಾವು ಪ್ರೂನಿಂಗ್ ಅಕ್ಟೋಬರ್ ಪ್ರೂನಿಂಗ್ ಭಾಳ ಇಂಪಾರ್ಟೆಂಟ್ ಸರ್, ನಾವೆಲ್ಲರೂ ಅದೇ ಮಾತಾಡ್ತೀವಿ. ಅಕ್ಟೋಬರ್ ಪ್ರೂನಿಂಗ್ ನನ್ನ ತಕ್ಕಂಗೆ ಅಕ್ಟೋಬರ್ ಪ್ರೂನಿಂಗ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಏಪ್ರಿಲ್ ಮಾಡ್ತೀವಿ ಸರ್ ನಾವು, ಬ್ಯಾಕ್ ಪ್ರೂನಿಂಗ್ ಅಂತೀವಿ. ಏಪ್ರಿಲ್ ಪ್ರೂನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಅಲ್ಲಿ. ಹಾಂ ಕರಡ್ ಚಟ್ನಿ ಅಂತ, ಬೇಸಿಗೆ ಚಟ್ನಿ

ಸೇವಿ ಏಪ್ರಿಲ್ ಚಾಟ್ನಿ ಅಂತೀವಲ್ಲ ಅದು ಇಂಪಾರ್ಟೆಂಟ್ ಸರ್. ಅಲ್ಲಿ ನಾವು ಸರಿಯಾಗಿ ಏಪ್ರಿಲ್ಲು ಮೇ ಜೂನ್ ತಿಂಗಳಲ್ಲಿ ನಾವು ಚೆನ್ನಾಗಿ ದ್ರಾಕ್ಷಿ ಬೆಳ್ಕೊಂಡಿದ್ದೆ ಆದರೆ ಅಕ್ಟೋಬರ್ ರಿಸಲ್ಟ್ ಭಾಳ ಚೆನ್ನಾಗಿ ಬರುತ್ತೆ. ನಮ್ಮದು ಫ್ಲವರಿಂಗ್ ಆಗಲಿ ಗರ್ಬ್ ಕಟ್ಟೋದು ಅಂತೀವಿ, ಗರ್ಬ್ ಕಟ್ಟೋದು ಎಲ್ಲ ಆಗೋದು ನಮ್ದೆಲ್ಲಾನು 45-60 ದಿವಸ ಏಪ್ರಿಲ್ ಹಿಡ್ಕೊಂಡು ನಾವು ಚಟ್ನಿ ಮಾಡ್ಕೊಂಡಿಂದ ಅವಾಗ ಮಾಡ್ಕೋತೀವಿ ಸರ್. ಮಾಡ್ಕೊಂಡ ಮ್ಯಾಗ ಏನು ಮಾಡ್ತೀವಿ, ಅಕ್ಟೋಬರ್ಗೆ ಬರ್ತೀವಿ. ಅಕ್ಟೋಬರ್ ಇನ್ನೇನು ಪ್ರೂನಿಂಗ್ ನಾವು ಮಾಡಬೇಕಾಗಿರ್ತೈತೆ. ಪ್ರೂನಿಂಗ್ ಮಾಡೋ ಹೊತ್ತಿನಾಗ ಏನು ಮಾಡ್ತೀವಿ, 15 ದಿವಸ ಮುಂಚೆ ಆ ತಿಪ್ಪೆ ಗೊಬ್ಬರ ಹಾಕೋತೀವಿ. ತಿಪ್ಪೆ ಗೊಬ್ಬರ ಮತ್ತು ಏನೇನು ನಮ್ಗೆ ಅವಶ್ಯಕತೆ ಐತಿ, ಯಾವ್ಯಾವ ಡೆಫಿಷಿಯನ್ಸಿ ಐತಿ, ನಾವೆಲ್ಲ ಚೆಕ್ ಮಾಡ್ಕೋತೀವಿ ಸರ್. ಎಲ್ಲ ವಾಟರ್ ಚೆಕ್ ಮಾಡ್ಕೊಂಡಿರ್ತೀವಿ, ಆಮೇಲೆ ಮಣ್ಣು ಚೆಕ್ ಮಾಡ್ಕೊಡ್ತೀವಿ. ಮಣ್ಣು ಒಂದು ನಮ್ಗೆ ರೆಪೇರ್ ಹೇಳ್ತದೆ ಸರ್, ಅದ್ರ ರಿಪೋರ್ಟ್ ಇದು ಎನ್ ಇಟ್ ಹಾಕ್ರಿ, ಪಿ ಇಟ್ ಹಾಕ್ರಿ, ಕೆ ಇಟ್ ಹಾಕ್ರಿ ಅಂತ ನಮ್ಗೆ ಹೇಳ್ತೈತಿ. ಮೈಕ್ರೋನ್ಯೂಟ್ರಿಯೆಂಟ್ ಇಟ್ ಹಾಕ್ರಿ ಅಂತ ಹೇಳ್ತೈತಿ. ಆ ಪ್ರಕಾರ ಆ ಚಾರ್ಟ್ ನೋಡ್ಕೊಂಡು ನಾವು ಅದನ್ನು ತಯಾರಿ ಮಾಡ್ಕೋತೀವಿ. ಮಾಡ್ಕೊಂಡ್ಮ್ಯಾಗ ಲೇಬರ್ ಸಿಗ್ತಾರೆ ಸರ್, ಬರ್ತಾರೆ ಅವ್ರು ಬಂದಮೇಲೆ ಅದನ್ನು ಅಕ್ಟೋಬರಲ್ಲಿ ನಮ್ಗೆ ಹೆಂಗೆ ಬೇಕು ಕಡ್ಡಿ ನಾವು ಮಾಡ್ಕೊಂಡಿರ್ತೀವಿ ಸರ್. 4 ಬಿಟ್ಟು ಮುಂದೆ ಸಬ್ಕೇನ್ ಮಾಡ್ಕೊಂಡಿರ್ತೀವಿ, ಸಬ್ಕೇನ್ ಮ್ಯಾಗ ಒಂದು ಕಣ್ ಕಾಯ್ಕೊಂಡು ಅದನ್ನು ಮಾಡಿಕೊಂಡು ಕಟ್ ಮಾಡಿಸಿ ಡಾರ್ಮಿಕ್ಸ್ ಹಚ್ಕೊಂಡು ಬೇಯ್ತೀವಿ ಸರ್. ಈಗವಾಗ ಏನಾಗ್ತೈತಿ, ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ರೈತರಿಗೆ ಕಷ್ಟ. ಹೆಂಗೆ ಕಷ್ಟ ಅಂತಂದ್ರೆ ಅವಾಗ ಮಳೆ ಇರ್ತೈತೆ ಸರ್. ಮಳೆ ಇದ್ದಾಗ ನಾವು ಅದನ್ನು ಏನು ಮಾಡಬೇಕು, ನಾವು ಹೆಚ್ಚಿಗೆ ರಾಸಾಯನಿಕನ ಅಲ್ಲಿ ಮೇಲ್ಗಡೆ ಹೋಗೋ ಸರ್. ರಾಸಾಯನಿಕ ಹೋದಾಗ ಏನಾಗ್ತೈತಿ, ನಮಗೆ ಮಳೆ ಬಂತು ಅಂದರೆ ಸ್ಪ್ರೇ ಮಾಡೋಕ್ಕಾಗಲ್ಲ, ಒಳಗೊಮ್ಮೆ ಟ್ಯಾಕ್ಟರ್ ಹೋಗ

0: ನಾವು ಮಾಡ್ಕೊಂಡಿರ್ತೀವಿ ಸರ್, ನಾಲ್ಕು ಬಿಟ್ಟು ಮುಂದೆ ಸಬ್ಕೇನ್ ಮಾಡ್ಕೊಂಡಿರ್ತೀವಿ. ಸಬ್ಕೇನ್ ಮ್ಯಾಗ ಒಂದು ಕನಕ ಹಾಕ್ಕೊಂಡು ಅದನ್ನು ಮಾಡಿಕೊಂಡು ಕಟ್ ಮಾಡಿಸಿ ಡಾರ್ಮಿಕ್ಸ್ ಹಚ್ಕೊಂಡು ಬೇಯ್ತೀವಿ ಸರ್. ಈಗವಾಗ ಏನಾಗ್ತೈತಿ, ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ರೈತರಿಗೆ ಕಷ್ಟ. ಹೆಂಗೆ ಕಷ್ಟ ಅಂತಂದ್ರೆ ಆವಾಗ ಮಳೆ ಇರ್ತೈತೆ ಸರ್. ಮಳೆ ಇದ್ದಾಗ ನಾವು ಅದನ್ನು ಏನು ಮಾಡಬೇಕು, ನಾವು ಹೆಚ್ಚಿಗೆ ರಾಸಾಯನಿಕನ ಅಲ್ಲಿ ಮೇಲ್ಗಡೆ ಹೋಗೋ ಸರ್. ರಾಸಾಯನಿಕ ಹೋದಾಗ ಏನಾಗ್ತೈತಿ, ನಮಗೆ ಮಳೆ ಬಂತು ಅಂದರೆ ಸ್ಪ್ರೇ ಮಾಡೋಕ್ಕಾಗಲ್ಲ, ಒಳಗೊಮ್ಮೆ ಟ್ಯಾಕ್ಟರ್ ಹೋಗಲ್ಲ, ಅಥವಾ ತೇವಾಂಶ ಎಲ್ಲಿ ಮೇಗಿರ್ತೈತಿ. ಇದನ್ನೆಲ್ಲ ನೋಡ್ಕೊಳಕ್ಕೆ ಸರ್ ನಾವು ಪೈಲು ಅಂಥೇಳಿ ಮಷಿನ್ ಹಾಕ್ಕೊಂಡಿವಿ ಸರ್. ನಮ್ಮ ತೋಟದಲ್ಲಿ ನಾವು ಹಾಕ್ಕೊಂಡಿವಿ, ಆ ಮಷಿನ್ ಹಾಕ್ಕೊಂಡಿದ್ದು ಆ ಮಷಿನ್ ನನಗೆಲ್ಲ ಪೂರ್ತಿ ಮಾಹಿತಿ ಕೊಡ್ತೈತಿ. ಇವತ್ತು ತೇವಾಂಶ ಎಷ್ಟೈತಿ, ಇವತ್ತು ಯಾವ ಸ್ಪ್ರೇ ಕೊಡಬೇಕು, ಇವತ್ತು ವಾಟರ್ ಬಿಡಬೇಕು ಬೇಡೋ, ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಅದು ಹೇಳ್ತೈತೆ ಸರ್. ಇವತ್ತು ಎಷ್ಟು ನೀರು ರಿಕ್ವೈರ್ ಐತೆ ಅಂತ ಹೇಳ್ತೈತಿ. ಅದರ ಪ್ರಕಾರ ಅದನ್ನು ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ಮಾಡಬೇಕಾಗ್ತದೆ ಸರ್. ಒಂದೇ ಥರ ಈ ವರ್ಷ ಇದನ್ನೇ ಮಾಡೇನಿ ಮುಂದಿನ ವರ್ಷ ಸಾಧನೆ ಮಾಡ್ತಾರೆ ಆಗಲ್ಲ. ಅದನ್ನು ನಾವು ವಾತಾವರಣ ನೋಡಿಕೊಂಡು ಮಾಡಬೇಕು. ದ್ರಾಕ್ಷಿ ಬೆಳೆ ವಿಶೇಷವಾಗಿ ಬೆಳೆಸಬೇಕಾದ್ರೆ ನಾವು ವಾತಾವರಣ ಕಡೆ ಹವಾಮಾನ ತಿಳ್ಕೊಳ್ಳದ ಬೆಳೆಸೋದು ಇವತ್ತಿನ ದಿನಮಾನದಲ್ಲಿ ಭಾಳ ಕಷ್ಟ ಸರ್.
1: ಅಂದ್ರೆ ತಾವು ದ್ರಾಕ್ಷಿಯನ್ನು ಬೆಳಿಬೇಕಂದ್ರೆ ಟೆಕ್ನಾಲಜಿನೂ ಬೇಕು, ಅದ್ರ ಜೊತೆ ತಾವು ಅನುಭವನೂ ಬೇಕು ಅಂತ ಹೇಳ್ತಾಯಿದ್ರಿ.
0: ಟೆಕ್ನಾಲಜಿ ಅಂತರೂ ಬೇಕೇ ಬೇಕು ಸರ್, ಹೊಸ ಟೆಕ್ನಾಲಜಿ ಬೇಕು, ಅದ್ರ ಪ್ರಶ್ನೇನಿಲ್ಲ. ಆದ್ರೆ ಟೆಕ್ನಾಲಜಿ ಇಟ್ಕೊಂಡು ಕಿಸಿದ್ರೆ ನನ್ನ ತೋಟ ನನಗೆ ನೋಡ್ಲಾಕಾಗಲಿಲ್ಲ ಅಂದ್ರೆ ಇವತ್ತು ಮಳೆ ಬಂದೈತಿ ನಾ ಸುಮ್ಮನೆ ನಾಳೆ ಬೆಳಿಗ್ಗೆ ಹೊಡಿ ಅಂದ್ರೆ ಅಲ್ಲ. ಇವತ್ತು ಮಳೆ ಬಂದೈತೆ, ತೇವಾಂಶ ಎಷ್ಟೈತೆ, ರಿಕ್ವೈರ್ಮೆಂಟ್ ವಾಟರ್ ಅದಕ್ಕೆ ಬೇಕೋ ಬೇಡೋ, ಆ ಗಿಡಕ್ಕೆ ಏನು ತೊಂದರೆ ಆಗ್ತೈತೆ ಅನ್ನೋದು ನಾವು ದಿನ ಪ್ರಾಕ್ಟಿಕಲ್ ಭೂಮಿ ಒಳಗೆ ನಾವು ಅರ್ಥ ಮಾಡ್ಕೋಬೇಕು ಸರ್. ಪ್ರತಿ ತೋಟದಿಂದ ಪ್ರತಿ ತೋಟಕ್ಕೂ ಅಥವಾ ಊರಿನಿಂದ ಊರಿಗೆ ಎಲ್ಲನೂ ಚೇಂಜ್ ಇರ್ತದೆ ಸರ್. ನಮ್ಮ ಪ್ಲಾಟು, ನನ್ನ ತೋಟ ನಾನು ಸರಿಯಾಗಿ ನಾನೇ ಸ್ಟಡಿ ಮಾಡಬೇಕು, ಅದಕ್ಕೆ ನಾನೇ ಅದು ಏನು ಮಾಹಿತಿ ಸಿಗ್ತೈತಿ ಮಷಿನಲ್ಲಿ ಮಾಹಿತಿ ತೊಗೊಂಡು ಕೇಸಿಂದ್ರು ನನ್ನ ಏನು ಪೈಲೋ ಮಷಿನ್ ಮಾಹಿತಿ ಕೊಡೋದು, ಅದು ಕೊಟ್ಟು ನಾನೇ ಡಾಕ್ಟರ್ ಆಗಬೇಕು, ನಾನೇ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್. ಅಚಾನಕ್ ಮತ್ತೊಬ್ರು ಇನ್ನೊಬ್ರು ಯಾರು ಹೇಳಿ ಮಾಡ್ತೀವಿ ಅಂತಂದ್ರೆ ಆಗಲ್ಲ, ಅದು ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತಾವೆ ಸರ್.
1: ತುಂಬ ಸಂತೋಷ ಸಂಜೀವ್ ಅವರೇ. ಅದೇ ರೀತಿ ಈಗ ತಾವು ಕಡ್ಡಿ ಚಾಟ್ನಿ ಹೇಳಿದ್ರಿ, ಆ ನಂತರ ಕಾಯಿ ಚಾಟ್ನಿಯನ್ನು ಹೇಳಿದ್ರಿ. ಆ ಕಾಯಿ ಚಾಟ್ನಿಯ ನಂತರ ಅಂದ್ರೆ ಈಗ ದ್ರಾಕ್ಷಿಗೆ ಸಾಕಷ್ಟು ರೋಗಗಳು ಬರ್ತಾವೆ ಆ ಸಮಯದಲ್ಲಿ, ಅಂದ್ರೆ ಮಳೆಗಾಲ ಸೀಸನ್ ಇರುತ್ತಲ್ಲ ಆ ಸಮಯ, ಆ ಕಾಯಿಗಳಿಗೆ ಸಾಕಷ್ಟು ರೋಗಗಳು ಬರ್ತಿರ್ತಾವೆ. ಆ ಸಮಯದಲ್ಲಿ ತಮ್ಮ ಬೆಳೆಗಳಿಗೆ ಯಾವ ಯಾವ ರೋಗಗಳು ಬಂದಿದ್ದು
0: ಸರ್? ನಮ್ಮ ಬೆಳೆಗೆ ಸಾಮಾನ್ಯವಾಗಿ ಬರುವಂಥ ದ್ರಾಕ್ಷಿ ಒಳಗೆ ನಾಲ್ಕು ರೋಗ ಅಂದ್ರೆ ಭಾಳ ದೊಡ್ಡದು. ಫಸ್ಟ್ ಅರ್ಲಿ ಸ್ಟೇಜ್ನಾಗ ಕರ್ಫ ಅಂತೀವಿ ಸರ್, ಅಂತ್ರಾಕ್ರೋನ್ಸ್ ಅಂತೀವಿ, ಅದು ಬರ್ತೈತೆ ಇವತ್ತಿನ ದಿನಮಾನಾಗ. ಇವತ್ತು ಔಷಧ ಸಿಂಪರಣೆಯಿಂದ ಅದು ಕಂಟ್ರೋಲ್ ಆಗಿದೆ, ಅಷ್ಟು ಭಾಳ ಕಾಡ್ತಾ ಇಲ್ಲ. ಅದರ ನಂತರ ಬರುವಂಥದ್ದು ನಮಗೆ ಡೌನಿ ಮಿಲ್ಡ್ಯೂ ಅಂತೀವಿ ಸರ್. ಡೌನಿ ಮಿಲ್ಡ್ಯೂನ ವೆರಿ ಡೇಂಜರ್ ಡಿಸೀಸ್. ಈಗ ಸುಮಾರಾಗಿ 4 ವರ್ಷದಿಂದ ಸ್ವಲ್ಪ ಕಾಡ್ತಿತ್ತು, ಈಗ 4 ವರ್ಷದಿಂದ ಅದು ಕಾಡ್ತಾ ಇಲ್ಲ ಸರ್. ಯಾಕಂತಂದ್ರೆ ನಮ್ಮ ವಿಜ್ಞಾನಿಗಳು ಸ್ವಲ್ಪ ಮುಂದೆ ಹೋಗ್ಯಾರ, ಅಥವಾ ವಿಜ್ಞಾನಿಗಳು ಮಾಹಿತಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೀಗಾಗಿ ಹವಾಮಾನ ಆಧಾರಿತವಾಗಿ ನಾವು ಸ್ಪ್ರೇ ತಗೋದ್ರಿಂದ ದೌನಿನೂ ಅಷ್ಟೇನು ದೀರ್ಘವಾಗಿ ಕಾಡ್ತಾ ಇಲ್ಲ. ದೌನಿಯಿಂದ ಎಷ್ಟೋ ಜನ ರೈತರು ದ್ರಾಕ್ಷಿ ತೋಟವನ್ನು ತೆಗೆದಿದ್ದನ್ನು ನೋಡಿದ್ದೀವಿ. ಆದರೆ ಇವತ್ತಿನ ದಿನಮಾನದ ಸುಮಾರು 4-5 ವರ್ಷದಿಂದ ನಮ್ಮ ವಿಜ್ಞಾನಿಗಳ ಸಂಶೋಧನೆಯಿಂದ ಇವತ್ತು ದೌನಿನೂ ಅಷ್ಟು ಕಾಡ್ತಾ ಇಲ್ಲ. ದೌನಿ ಆದ ನಂತರ ಸರ್ ಗಳ್ ಆಗ್ತೈತೆ ಅಂತೀವಿ, ಹೂ ಉದುರ್ತೈತಿ. ಯಾವಾಗ 35-40 ದಿವಸಿಗೆ ದ್ರಾಕ್ಷಿ ಕಾಳು ಗಟ್ತಿರ್ತೈತೆ, ಫ್ಲವರಿಂಗ್ ಬಂದು ಗಟ್ತಿರ್ತೈತೆ. ಆ ಟೈಮ್ನಲ್ಲಿ ಮಳೆ ಆಗಬಾರ್ದು. ಮಳೆ ಆಯಿತು ಅಂದರೆ ಏನಾಗ್ಬಿಡುತ್ತೆ ಸರ್, ಅತಿ ಸೂಕ್ಷ್ಮದಿರ್ತೈತೆ ಅದು ಹೂ, ಅಷ್ಟು ಸೂಕ್ಷ್ಮ ಇರುತ್ತೆ. ಅದರೊಳಗೆ ನೀರು ಸೇರಿತು ಅಂತಂದ್ರೆ ಅದು ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ನಾವು ಒಲಕ್ಷ ಕೊಡ್ತೀವಿ ಸರ್, ನೀರು ತೆಗೆಯೋದಾಗಲಿ ಜಾಡಿಸೋದಾಗಲಿ. ಆವಾಗ ನಾವು ಸ್ಪ್ರೇ ಮಾಡಬೇಕು ಬ್ಯಾಡೋ, ಯಾವ ಟೈಮಿಗೆ ಮಾಡಬೇಕು, ನೀರು ತೋಟದಲ್ಲಿ ನಿಂದಿರಬಾರ್ದು, ಈ ಥರ ಆವಾಗ ಮೇಂಟೈನ್ ಮಾಡ್ತೀವಿ. ಅದರ ನಂತರ ಬರುವಂಥದ್ದು ಇನ್ ಮೇಜರ್ ಅದನ್ನು ದಾಟಿಬಿಟ್ಟು ಅಂದರೆ ಸರ್ ನಾವು ಅದಕ್ಕೆ ಟಾನಿಕ್ ಕೊಟ್ಟು ಕಾಳು ಎಬ್ಸೋದು ಅದು ಮಾಡ್ಕೋತೀವಿ. ಅದು ಮಾಡ್ಕೊಂಡ್ಮೇಲೆ ನಮಗೆ 60 ಡೇಸ್ ನಂತರ 70 ಡೇಸ್ ನಂತರ ಇನ್ನೊಂದು ರೋಗ ಬರ್ತದೆ, ಪೌಡ್ರಿ ಮಿಲ್ಡ್ಯೂ ಅಂತೀವಿ, ಬುರಿ ಅಂತೀವಿ, ಅದು ಬರ್ತೈತಿ. ಅದು ಇವತ್ತಿನ ದಿನಮಾನದಾಗ ಕಂಟ್ರೋಲಬಲ್ ಆಯ್ಸಲ್ಲ, ಅದು ತೊಂದರೆ ಮಾಡಲಿಲ್ಲ. ಎಲ್ಲಿ ತೊಂದರೆ ಆಗ್ತೈತೆ ಅಂದರೆ ರೈತರ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದಾಗ, ಸ್ವಲ್ಪ ತೋಟದ ಕಡೆ ನಾವು ಲಕ್ಷ್ಯ ಕೊಡದೇ ಇದ್ದಾಗ, ನಾವು ವಿಜ್ಞಾನಿಗಳು ಅವ್ರು ಹೇಳಿದಾಗ ನಾವು ಮಾರ್ಗದರ್ಶನ ನಡೆದೇ ಇದ್ರೆ ತೋಟಗಳಿಗೆ ರೋಗ ಬರೋದೈತಿ. ವಿಜ್ಞಾನಿಗಳು ಸಹಕಾರ ತೊಗೊಂಡು ಸ್ವಲ್ಪ ನಿಮ್ಮ ತೋಟದಲ್ಲಿ ನೀವು ದಿನಾಲು ನೀವು ನೋಡ್ತಾ ಇದ್ರೆ ನಿಮ್ಮ ತೋಟ ನೀವು ನೋಡ್ರಿ, ಎಲ್ಲನೂ ಅದೇ ಹೇಳಿಬಿಡ್ತೈತಿ, ಇದು ಕೆಲಸ ಮಾಡಬೇಕು ಇದು ಬರ್ತೈತಿ ಅಂತ ಹೇಳ್ತೈತಿ. ಅದು ನೀಟಾಗಿ ಅಲ್ಲಿ ಮೇಂಟೈನ್ ಆಗ್ತದೆ ಸರ್.
1: ಅದೇ ರೀತಿ ಈಗ ತಾವು ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ವಿಷಯಗಳನ್ನು ತಾವು ಹೇಳ್ತಾ ಇದ್ರಿ. ಈ ಸಮಯದಲ್ಲಿ ನಾವು ಸಾವಯವ ಪದ್ಧತಿಯಲ್ಲಿ ಏನಾದರೂ ಈ ದ್ರಾಕ್ಷಿಗೆ ರೋಗಗಳು ಬರದ ಹಾಗೆ ನಾವು ಕಂಟ್ರೋಲ್ ಮಾಡ್ಬೋದಾ?
0: ಮಾಡ್ಬೋದು ಸರ್, ಈಗ ನಮಗೆ ವಿಶ್ವಾಸ ಬರ್ತಾ ಇದೆ ಸರ್. ಇದು ನಾವು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ಇದು ಭಾಳ ಒಳ್ಳೆಯ ಪ್ರಶ್ನೆ ಸರ್. ಏನಾಗ್ತೈತಿ, ಕೆಲವೊಂದ್ಸಲ ಮಳೆ ಬಂದಾಗ ಎಲೆ ಮೇಲೆ ನೀರಿದ್ದಾಗ ನಮ್ಮ ಗೊಂಚಲದಲ್ಲಿ ನೀರಿದ್ದಾಗ ಸರ್ ನಾವು ಟ್ರೈಕೋಡರ್ಮಾ ಸೋಡೋಮನಸ್ ತೊಗೊಂಡು ಇವತ್ತು ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ ಸರ್. ಡೌನಿ ಬರಬಾರ್ದು ಅಥವಾ ಪೌಡ್ರಿ ಮಿಲ್ಡು ಬರಬಾರ್ದು ಅಂತೇಳಿ ಮಾಡ್ತಾ ಇದ್ದೀವಿ ಸರ್. 100% ಬ್ಯಾಕ್ಟೀರಿಯಾ ಕೆಲಸ ಮಾಡ್ತಾ ಇದ್ದೇವೆ ಸರ್. ಬೇರೆ ಕಂಪ್ನಿ ಇನ್ನೂ ಬರ್ತಾ ಇದ್ದಾವೆ ಸರ್. ಇನ್ನೂ ಸ್ವಲ್ಪ ಆ ವಿಷಯದಾಗ ಡೆವಲಪ್ಮೆಂಟ್ ಆಗಬೇಕು. 100% ಇವತ್ತಿನ ರೇಷಿಯೋನ ನೋಡಿದಾಗ ಹಳೆಯದಕ್ಕಿಂತಲೂ ಅಥವಾ 4-5 ವರ್ಷದಿಂದು ಅಥವಾ 5-6 ವರ್ಷದಿಂದು 7-8 ವರ್ಷದಿಂದ ನೋಡಿದಾಗ ಇವತ್ತು ಸಾವಯವದಿಂದನೂ ದ್ರಾಕ್ಷಿ ಬೆಳೆಯೋಕ್ಕೆ ಸಾಧ್ಯ ಅನ್ನೋದು ಕೆಲವೊಬ್ಬರು ರೈತರು ಮಾಡಿದ್ದಾರೆ ಸರ್. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. 100% ಇನ್ನೊಂದು ಸ್ವಲ್ಪ ದಿವಸ ಹೋಯಿತು ಅಂದರೆ, ಇನ್ನೊಂದು ಸ್ವಲ್ಪ ಸಾವಯವದಲ್ಲಿ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಯಿತು, ವಿಜ್ಞಾನಿಗಳು ಸ್ವಲ್ಪ ಪ್ರಗತಿ ಸಾಧಿಸಿದ್ರೆ ಅಂದರೆ 100% ಸಾವಯವ ದ್ರಾಕ್ಷಿನೇ ಬೆಳಿತೀವಿ ಸರ್.
1: ಸಂಪೂರ್ಣ ಸಾವಯವದಲ್ಲಿ ದ್ರಾಕ್ಷಿನ ಬೆಳೆಯುವಂಥ ಪ್ರಯತ್ನದಲ್ಲಿ ತಾವು ಮಾಡ್ತಾ ಇದ್ದೀರಾ?
0: ಮಾಡ್ತಾ ಇದ್ದೀವಿ ಸರ್. ಮುಂದಿನ ದಿನದಲ್ಲಿ 100% ನಾವು ಬೆಳಿತೀವಿ ಸರ್. ಯಾಕಂತಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಧೈರ್ಯ ಕಡಿಮೆ ಐತೆ, ಇನ್ನೂ ಸ್ವಲ್ಪ ಈ ವಿಷಯದಾಗೆ ಸ್ವಲ್ಪ ಇನ್ನೂ ನಾವು ಸುಧಾರಣೆ ಆಗ್ಬೇಕು ಸರ್.
1: ಈಗ ತಾವು

0: ದ್ರಾಕ್ಷಿಯನ್ನ ಸಂಪೂರ್ಣ ಸಾವಯವದಲ್ಲಿ ಬೆಳೀತಾ ಇಲ್ಲ, ಅದ್ರ ಮಿನಿಮಮ್ ಹೆಚ್ಚು ಕಮ್ಮಿ ಒಂದು ಎಷ್ಟು ಎವರೇಜ್ ಸಾವಯವದಲ್ಲಿ ತಾವು ಬೆಳೀತಾ ಇದ್ರಿ
1: ಸರ್? ಇವತ್ತು ದ್ರಾಕ್ಷಿ ಬಗ್ಗೆನೂ ಎಲ್ಲರಿಗೂ ತಪ್ಪು ಕಲ್ಪನೆ ಇದೆ. ಏನಾಗ್ತಾ ಇದೆ, ದ್ರಾಕ್ಷಿ ಬಗ್ಗೆ ಅಂದ್ರೆ ದ್ರಾಕ್ಷಿಗೆ ಭಾಳ ಸ್ಪ್ರೇ ಕೊಡ್ತಾರೆ, ಭಾಳ ವಿಷಯಾರಿ ಆಹಾರ ಅಂತಾರೆ. ಅದನ್ನ ಮೊದಲು ನಾವು ತಿಳಿವಳಿಕೆ ನಮ್ಮ ಕಸ್ಟಮರ್ ಏನು ತಿಂತಾರಲ್ಲ ಗ್ರಾಹಕರಿಗೆ ನಾವು ತಿಳಿಸಿ ಹೇಳಬೇಕು. ಆ ಥರ ಏನೂ ಇಲ್ಲ ಸರ್, ಯಾವ ಸ್ಪ್ರೇ ಏನೂ ಇಲ್ಲ, ಏನೂ ಇಲ್ಲ. ದ್ರಾಕ್ಷಿ ಬರೋದು ಬೆಳೆ 120-150 ದಿವಸ ಕಟಿಂಗ್ ಆಗ್ತದೆ ಸರ್. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಸರ್, ಪೋಸ್ಟ್ ಹಾರ್ವೆಸ್ಟಿಂಗ್ ಪೀರಿಯಡ್ ಅಂತ ಇರ್ತದೆ, ಅಲ್ಲಿ ನಾವು ಯಾವುದು ಸ್ಪ್ರೇ ಕೊಡೋಕ್ಕಾಗಲ್ಲ. ಈ ಹಣ್ಣು ಭಾಳ ವಿಶೇಷ ಸರ್, ಇತರೆ ಹಣ್ಣಿಗೆ ನಾನು ಟೀಕೆ ಮಾಡ್ತಾ ಇಲ್ಲ, ಇತರೆ ಹಣ್ಣಿಗೆ ಇವತ್ತೇ ಸ್ಪ್ರೇ ಕೊಟ್ಟು ನಾಳೆ ಮಾರ್ಕೆಟ್ ಬರ್ತದೆ ಸರ್, ದ್ರಾಕ್ಷಿ ಹಂಗೆ ಬರೋದಿಲ್ಲ. ಇದನ್ನ ನಾವೆಲ್ಲರೂ ತಿಳ್ಕೊಬೇಕು ಸರ್, ಗ್ರಾಹಕರು ಅರ್ಥ ಮಾಡ್ಕೊಡ್ರಿ, ನಾವು ರೈತರಾಗಿ ನಾವು ಹೇಳ್ತೀವಿ. ಏನಂದ್ರೆ ದ್ರಾಕ್ಷಿಗೆ ಸ್ಪ್ರೇ 100 ದಿವಸ ಆದಂತ ನಮಗೆ ಸ್ಪ್ರೇನೇ ಇಲ್ಲ ಸರ್. 100 ದಿವಸ ನಮ್ಮದು ಆದಮೇಲೆ ಸ್ಪ್ರೇ ಇಲ್ಲಂದಾಗ ವಿಷಕಾರಿ ಅಂಶ ಒಂದೊಂದು ಔಷಧಿಗೆ 10 ದಿವಸ, 20 ದಿವಸ, 30 ದಿವಸ ಈ ಥರ ಇರ್ತಾವೆ ಸರ್. ಅವೆಲ್ಲನೂ ಹೋಗ್ಬಿಟ್ಟಿರ್ತದೆ ಗಿಡದಾಗ. ದ್ರಾಕ್ಷಿ ಹಣ್ಣು ವಿಷಕಾರಿ ಅಲ್ಲ. ನಿಮಗೆ ದ್ರಾಕ್ಷಿ ನಾವು ಮಾರ್ಕೆಟಿಗೆ ಬಂದು ಹೊತ್ತಿನಾಗ, ಟೇಬಲ್ಗೆ ಬಂದು ಹೊತ್ತಿನಾಗ, ಗ್ರಾಹಕರ ಹತ್ರ ಬಂದು ಹೊತ್ತಿನಾಗ ಅದರೊಳಗೆ ವಿಷ ಇರೋದಿಲ್ಲ, ದಯಮಾಡಿ ಆ ಗ್ರಾಹಕರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಅದಕ್ಕಿಂತ ಮುಂಚೆನೇ ನಾವು 20 ದಿವಸ, 30 ದಿವಸ, 40 ದಿವಸ ಮೊದಲೇ ನಮ್ಮದು ಔಷಧ ಸ್ಪ್ರೇಗಳು ಎಲ್ಲ ಬಂದಾಗಿರ್ತಾವೆ. ಹಣ್ಣಾದ ಮ್ಯಾಗ ದ್ರಾಕ್ಷಿಗೆ ಔಷಧಿ ಯಾವ ಹೊಡಿಯೋ ಅವಶ್ಯಕತೆ ಇರೋಂಗಿಲ್ಲ, ಔಷಧಿ ಯಾವ ರೈತರು ಹೊಡೆಯೋದಿಲ್ಲ ಸರ್.
0: ಅದೇ ರೀತಿ ಈಗ ತಾವು ದ್ರಾಕ್ಷಿಯಲ್ಲಿ ಯಾವುದೇ ರೀತಿಯ ವಿಷಕಾರಿ ಅಂಶ ಇರುವುದಿಲ್ಲ ಅಂತ ಹೇಳ್ತಾ ಇದ್ರಿ. ಈ ಕಾಯಿಯಲ್ಲಿ ಅಂದ್ರೆ ಈಗ ಒಂದು ಸಣ್ಣ ಕಡಲೆಕಾಳು ಅಳತಿ ಅದನ್ನು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರುವ ಸಮಯದಲ್ಲಿ ತಾವು ಸ್ಪ್ರೇಯನ್ನ ಮಾಡ್ತೀರಿ, ಈ ಔಷಧಿ ಸರ್ ರಾಸಾಯನಿಕ ಅಂಶ ಆ ಕಾಯಿಗಳಲ್ಲಿ ಹೋಗ್ಬೋದಲ್ಲ?
1: 100% ಸರ್ ಹೋಗಿ ಹೋಗ್ತದೆ, ಇಲ್ಲಂತಲ್ಲ. ಆ ವಿಷ ಹೋಗಿದ್ದೇನೆ ಕಾಯಿ ಒಳಗೆ ಐತಲ್ಲ, ಆ ವಿಷ ಆ ಕಾಯಿ ಒಳಗೆ 8 ದಿವಸ ಇರ್ತೈತೆ ಅನ್ನೋದು ಯಾವ ಸ್ಪ್ರೇ ಐತೆ ಅನ್ನೋದು ಇಂಪಾರ್ಟೆಂಟ್ ಸರ್. ನಾ ಇದೇ ನಾನು ಅದ ಹೇಳ್ತಾ ಇದ್ದೆ, 100 ದಿವಸ ನಂತರ ನಾವು ಸ್ಪ್ರೇ ಕೊಡೋದಿಲ್ಲ ದ್ರಾಕ್ಷಿಗೆ ಅಂತೇಳಿ. ಕಾರಣ ಅದೇ, ನಾ 30 ದಿವಸನೇ ಹೇಳಿದ್ರಿ, 30 ಅಲ್ಲ ಸರ್, ನಾ 60 ದಿವಸ, 70 ದಿವಸ, 80 ದಿವಸ ಹೊಡೆದಿರ್ತೀವಿ. 80 ದಿವಸ ಹೊಡೆದಿದ್ದು ಸ್ಪ್ರೇ ಹೆಂಗೆ ಇರ್ತೈತೆಪ್ಪ ಅಂತಂದ್ರೆ ಫಂಗಿಸೈಡ್ ಯೂಸ್ ಮಾಡಿರ್ತೀವಿ ಸರ್, ಜಾಸ್ತಿ ಕೀಟನಾಶಕ ಭಾಳ ಕಡಿಮೆ ಇರ್ತೈತೆ ಅಲ್ಲಿ, ಕೀಟಬಾಧೆ ನಮಗಲ್ಲಿ ಕಡಿಮೆ ಇರ್ತೈತಿ. ಅದರ ಅವಧಿ ಎಷ್ಟಿರ್ತದೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ 30 ದಿವಸ, 40 ದಿವಸ, 60 ದಿವಸ ಇರ್ತದೆ ಸರ್ ಒಂದೊಂದು ಫಂಗಿಸೈಡ್ದು. ಹೌದಾ, ಯಾವ ಸ್ಪ್ರೇ ಐತೆ ಅಂತ ಅದ್ರ ಮೇಲೆ ಹೋಗ್ತೈತೆ ಅದು. ಇದ್ದ ಹೊತ್ತಿನಾಗ ಅದು ನಾವು ಕಾಯಿ ಕಟ್ ಮಾಡೋಟಿಗೆ ಅಷ್ಟು ದಿವಸ ಆಗಿ ಹೋಗಿಬಿಟ್ಟಿರುತ್ತೆ ಸರ್. ನಾವು ಕೀಟನಾಶಕ ಭಾಳ ಭಯಾನಕ ಕೀಟನಾಶಕ ಹೊಡಿತೀವಿ, ಭಯಾನಕ ಫಂಗಿಸೈಡ್ ಹೊಡಿತೀವಿ, ಇದೆಲ್ಲ ಸತ್ಯನೇ ಸರ್ ನೀವು ಹೇಳೋದು. ಆದರೆ ಅದರ ಪ್ರಮಾಣ ದ್ರಾಕ್ಷಿ ಹಣ್ಣಿನಲ್ಲಿ ಇರೋ ದಿವಸ ಏನೈತಲ್ಲ ಅದನ್ನು ದಾಟಿ ಹೋಗಿರ್ತೈತೆ. ಗ್ರಾಹಕರ ಬಾಯಿಗೆ ಬರುವ ಹೊತ್ತಿನಾಗ, ಗ್ರಾಹಕರು ತಿನ್ನು ಹೋಗುವಾಗ ಅದು ಅದ್ರ ದಿವಸ ದಾಟಿ ಹೋಗಿರ್ತದೆ ಸರ್. ಯಾವುದು ಭಯ ಇಲ್ಲ. ಒಂದೇದು ಇದು, ಇದನ್ನ ಬಿಟ್ಟು ಇನ್ನೂ ಪ್ಯೂರ್ ಸಾವಯವದಾಗ ನಾವು ಬೆಳೆಯೋಕೆ ಸಾಧ್ಯ ಸರ್, ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಬರ್ತೈತಿ, ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತಗೋತದೆ, ಬರ್ತದೆ ಸರ್.
0: ತುಂಬ ಸಂತೋಷ ಸಂಜೀವ್ ಅವರೇ. ಅದೇ ರೀತಿ ಈಗ ತಾವು ಹಣ್ಣುಗಳನ್ನು ಮಾರಾಟ ಮಾಡ್ತೀರಿ ಈ ದ್ರಾಕ್ಷಿನ, ಇದರ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂತೀರಿ
1: ಸರ್? ಇಲ್ಲಿವರೆಗೆ ನಾವು ಮಾಡ್ಕೊಂಡಿದ್ದು ಲೋಕಲ್ ಮಾರ್ಕೆಟೆ. ನಾವು ಎಕ್ಸ್ಪೋರ್ಟ್ ರೆಡಿ ಮಾಡಿದ್ದೀವಿ, ಒಂದು 2-3 ಸಲ ಮಾಡಿದ್ದೀವಿ. ಸ್ವಲ್ಪ ಎಕ್ಸ್ಪೋರ್ಟಿಗೆ ಏನೇನು ಅವ್ರ ಪ್ಯಾರಾಮೀಟರ್ಸ್ ಇದಾವೆ ಸರ್, ಅದರಲ್ಲಿ ನಮ್ಗೆ ಅಷ್ಟು ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲವೊಂದು ಮಿಸ್ಟೇಕ್ಸ್ ಆದವು. ಅವ್ರು ಏನು ಮಾಡ್ತಾರೆ ಸರ್, ಈಗ ನಾವು ಇದೇ ವಿಷಕಾರಿ ಔಷಧಿ ನೀವು ಹೇಳ್ತಿದ್ರಿ ವಿಷಕಾರಿ ಔಷಧಿ ಇರಬಾರ್ದು ಅಂತ, ಅವ್ರು ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಬಿಡ್ತಾರೆ. ಚೆಕ್ ಮಾಡಿದಾಗ ನಮ್ಮದೇನಂತು ಕಂಪಲ್ಸರಿ 60 ದಿವಸ ಮೊದಲು ಆ ಸ್ಪ್ರೇ ಹೊಡಿಬೇಕಂದ್ರೆ ಆ ಸ್ಪ್ರೇ ನಾವು ಹೊಡಿಲೇಬೇಕು ಸರ್. ಆ ಹೊಡೆದಿರ್ತೀವಿ, ಆ ಮಾನಿಟರ್ ಮಾಡಿರ್ತೀವಿ, ಅದ್ರ ಸೈಜು, ಇನ್ನೊಂದು ಸೈಜು, ಕಲರು, ಆಮೇಲೆ ಯೂನಿಫಾರ್ಮ್ ಅಂತೀವಿ, ಕಾಳಿನ ಸೈಜ್ ಒಂದೇ ಥರ ಇರಬೇಕು. ಇದರಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ ಚೇಂಜ್ ಆದರೂ ಅವ್ರು ತೊಗೊಳ್ಳೋದಿಲ್ಲ. ಹೀಗಾಗಿ ಅದನ್ನು ಎಕ್ಸ್ಪೋರ್ಟ್ ಇನ್ನೂ 8 ಲಕ್ಷ ಕೊಟ್ಟರೆ ಲೋಕಲ್ ಮಾರ್ಕೆಟ್ ನಾವು ಮಾರಿದ್ದೀವಿ ಸರ್, ಚೆನ್ನಾಗಿ ಬಂದಿದೆ. ಈ 2 ವರ್ಷ ಅಂತೂ ರೈತರು ಖುಷಿ ಇದ್ದೀವಿ, ದ್ರಾಕ್ಷಿ ರೈತರು ಒಳ್ಳೆ ರೇಟ್ ಸಿಗ್ತಾ ಇದೆ.
0: ಈಗ ಹಣ್ಣುಗಳನ್ನು ತಾವು ಮಾರಾಟ ಮಾಡ್ತೀರಿ, 1 ಎಕರೆಗೆ ಎಷ್ಟು ಎವರೇಜ್ ಎಷ್ಟು ಟನ್ ಬೀಳ್ಬೋದು
1: ಸರ್? ಟನ್ ಅಂದ್ರೆ 16-20 ಟನ್ ತಗೊಂಡು ತೆಗೆದ ರೈತರು ನೋಡಿದ್ದೀವಿ ಸರ್. ನಾನು ಸ್ವತಃನೇ 1 ಎಕರೆಗೆ 20 ಟನ್ ತಗೊಂಡು ತೆಗೆದೀವಿ ಸರ್. ಹಾಯ್ ಇಲ್ಡ್ ತೆಗೆದೀವಿ, ಭಾಳ ಭಾಳ ಭಾಳ ತೆಗೆದೀವಿ ಸರ್. ಅಂದರೆ ಏನಾಗ್ತೈತೆ, ಇಲ್ಲಿ ನಾವು ತೆಗೆದಿದ್ದು ಸುಗರ್ ಚೆನ್ನಾಗಿತ್ತು ಅಂದ್ರೆ ನಾವು ಹೆಚ್ಚು ಬೇದನ ಕಡೆ ಒತ್ತು ಕೊಡೋರು. ಹೌದಾ, ಬೇದನ ಕಡೆ ಒತ್ತು ಕೊಟ್ಟಾಗ ನಮಗೆ 4ರಲ್ಲೇ 1 ಬೀಳ್ತೈತೆ ಅಂತಾರೆ ಸರ್. ನಾವು 3.5-1 ಬೀಳುವಂಥ ವೆರೈಟಿ ತಂತೀವಿ. ಮಾಂಜರಿ ಕಿಶ್ಮಿಸ್ ಅಂಥದ್ದು 3.5 ಕೆಜಿಗೆ 1 ಕೆಜಿ ಬರ್ತದೆ ಸರ್. ಅಂಥದ್ರಿಂದ ನೀವು ಸುಮಾರಾಗಿ ಎಷ್ಟೇ ಅಂದ್ರೂ 12-16 ಟನ್ ಬೆಳೆದ್ರೂ 4 ಟನ್ ಮನಗೆ ಸಿಗ್ತದೆ ಸರ್. ಇವತ್ತಿಗೆ ನೀವು 12 ಟನ್ ಅಂದ್ರೆ ಮಿನಿಮಮ್ ನಾವು ಎಕರೆಗೆ ಬೆಳೆದು 12 ಟನ್ ಸರ್. 12-16 ಟನ್ ಅಂತರೂ ನಾರ್ಮಲಾಗಿ ಎಲ್ಲರೂ ಇದ್ರೆ ಬೈತಾರೆ ಸರ್ ಪ್ರತಿ ಎಕರೆ.
0: ಅದೇ ರೀತಿ ಈಗ ತಾವು ಬೇದಾನ ಕೂಡ ಮಾಡ್ತಾ ಇದ್ದೀರಿ, ಈ ಬೇದಾನದ ಮಾರುಕಟ್ಟೆಯನ್ನು ಎಲ್ಲಿ ಮಾಡ್ಕೊಂಡ್ರಿ
1: ಸರ್? ಮಾರುಕಟ್ಟೆ ನಮ್ಗೆ ಹತ್ತಿರ ಅಂದರೆ ಬಿಜಾಪುರ. ಬಿಜಾಪುರ ಮಾರ್ಕೆಟ್ ಇದೆ, ಸಾಂಗ್ಲಿ ಇದೆ, ತಾಸ್ಗಾಂವ್ ಇದೆ, ಪಂಡ್ರಾಪುರ ಇದೆ. ಹೆಚ್ಚಾಗಿ ನಮ್ಮದು ಬಿಜಾಪುರ ಮತ್ತು ಸಾಂಗ್ಲಿಗೆ ಹೋಗ್ತದೆ ಸರ್, ತಾಸ್ಗಾಂವ್ಗೂ ಹೋಗ್ತೈತಿ. ಅಂದ್ರೆ ನಮಗೇನು ಸರ್, ನಮ್ಗೆ ಸ್ವಲ್ಪ ಯಾರು ಚೆನ್ನಾಗಿ ಸ್ಟೋರೇಜ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೋ ಅಥವಾ ಯಾವ ನಗರದಲ್ಲಿ ಅಂದರೆ ಬಿಜಾಪುರದ ರೇಟ್ ಚೆನ್ನಾಗಿದ್ರೆ ಇಲ್ಲಿ ಕಳಿಸ್ತೀವಿ, ಇಲ್ಲ ಸಾಂಗ್ಲಿ ಚೆನ್ನಾಗಿದ್ರೆ ಅಲ್ಲಿ ಕಳಿಸ್ತೀವಿ, ತಾಸ್ಗಾಂವ್ ಚೆನ್ನಾಗಿದ್ರೆ ಅಲ್ಲಿ ಕಳಿಸ್ತೀವಿ ಸರ್. ಇದು ವಿಶ್ವಾಸ ಮೇಲೆ ನಡೆಯುವಂಥದ್ದು ಸರ್. ಯಾಕಂದರೆ ಇದು ಪೂರ್ತಿ ರೈತರು ತಿಳ್ಕೊಂಡು ಇಲ್ಲೇ ಕಳಿಸ್ಬೇಕು, ಇಟ್ಟೇ ರೇಟ್ ಹೋಗ್ಬಂತು. ರೈತರ ವಸ್ತುವನ್ನು ರೈತರ ಬೇದಾನನ್ನು ತಾವು ನಿರ್ಧಾರ ಮಾಡುವಷ್ಟು ವ್ಯವಸ್ಥೆ ನಮ್ದು ಇನ್ನೂ ಸರಿ ಇಲ್ಲ ಸರ್. ನಾವು ಭಗವಂತನೇ ನಂಬಬೇಕು, ಅವರೇ ಮಾಡಬೇಕು, ಟ್ರೇಡರ್ಸ್ದವರೇ ಮಾಡೋರು ಸರ್. ಅವ್ರು ನಮ್ಗೆ ಯಾವ ಟ್ರೇಡರ್ಸ್ ಮೇಲೆ ಸ್ವಲ್ಪ ವಿಶ್ವಾಸ ಇರುತ್ತಲ್ಲ ಅಲ್ಲಿ ಕಳಿಸ್ತೀವಿ, ಒಂದು ಬಿಜಾಪುರ, ಸಾಂಗ್ಲಿ, ತಾಸ್ಗಾಂವ್.
0: ಅದೇ ರೀತಿ ಈಗ ಒಂದು ಎವರೇಜ್ ಅಂದ್ರೆ ಬೇದಾನ

0: ಬಂತು, ದ್ರಾಕ್ಷಿ ಹಣ್ಣುಗಳ ಮಾರಾಟ ಬಂತು, ಒಂದು ಎಕರೆಗೆ ಎಷ್ಟು ತಾವು ಲಾಭವನ್ನು ಪಡಿಬಹುದು
1: ಸರ್? ಲಾಭ ಅಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಮುಂಚೆನೆ ಲಾಭ ಚೆನ್ನಾಗಿ ಸಿಗ್ತಿತ್ತು, ಈಗೂ ಲಾಭ ಚೆನ್ನಾಗಿ ಸಿಗ್ತೈತಿ. ನನಗೆ ಏನು ಹೆಂಗೆ ಲಾಭ ಅಂದ್ರೆ ಸರ್, ಇಲ್ಲಿ ಪರಿಸ್ಥಿತಿ ಲಾಭ ಐತೆ ನುಕ್ಸಾನ ಐತೆ ಎರಡು ತರ ಐತೆ ಸರ್. ಮಾರುಕಟ್ಟೆ ರೇಟ್ ಚೆನ್ನಾಗಿದ್ರೆ ಅದು ಲಾಭ ಸರ್. ಮಾರುಕಟ್ಟೆ ರೇಟನ್ನು ಚೆನ್ನಾಗಿರ್ಲಿಲ್ಲ ಅಂದ್ರೆ ಹೆಂಗೆ ಲಾಭ ಸರ್? ಒಂದು ಕೆ ಜಿ ಬೇದಾನಿಗೆ ನಮಗೆ 100 ರೂಪಾಯಿ ಮಾರಿದ್ದು ಅನ್ಬೋದ ಸರ್. ಕನ್ನ ನೀರು ಬಂದು ಹೋಗಿದಾವ, 300 ಮಾರಿದೀವಿ ಸರ್. 300 ಮಾರಿದ ನಮ್ಗೆ ಲಾಭ ಆಗ್ತದೆ ಸರ್. ಮಿನಿಮಮ್ ಅಂದರೂ 200 ರೇಟಿಗೆ ಬೇದಾನ್ ಕೆ ಜಿ ಮಾರಿತು ಅಂದ್ರೆ ನಾವು ರೈತರು ಲಾಸ್ ಇಲ್ಲ, ನಾರ್ಮಲ್ ಲಾಭ ಇರ್ತೈತೆ. 300 ಮಾರಿದಾಗ ನಮ್ಗೆ ಇನ್ನೂ ಸ್ವಲ್ಪ ಲಾಭ ಆಗ್ತೈತೆ. ಅವಾಗ ಏನಾಗ್ತದೆ ಸರ್, ಪರಿಸ್ಥಿತಿ ಅವತ್ತಿನ ಮಾರುಕಟ್ಟೆ ಬೆಲೆ ನಮ್ಮ ಲಾಭವನ್ನು ನಿರ್ಧಾರ ಮಾಡ್ತೈತಿ. ನಮಗಿಷ್ಟು ಲಾಭ ಆಗ್ತೈತೆ ಅಂತ ನಿರ್ಧಾರ ಮಾಡೋಕ್ಕೆ ನಮ್ಮ ಕೈಗಿಲ್ಲ ಸರ್, ಅದು ಗೊತ್ತಾಗೋದಿಲ್ಲ.
0: ತುಂಬ ಸಂತೋಷ ಸಂಜೀವರೇ. ಅದೇ ರೀತಿ ತಮ್ಮ ಇನ್ನೊಂದು ವಾಣಿಜ್ಯ ಬೆಳೆ ಅಂದರೆ ಕಬ್ಬು ಅಂತ ಹೇಳಿದ್ರಿ. ತಾವು ಕಬ್ಬನ್ನು ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ
1: ಸರ್? ಕಬ್ಬು ಒಂದು 6-7 ಎಕರೆ ಇದೆ ಸರ್. ಇವತ್ತು 7 ಎಕರೆ ಇದೆ ಸರ್ ಕಬ್ಬು. ಕಬ್ಬು ಬೆಳೀತಾ ಇದ್ದೀವಿ, ಎವರೇಜು ಚೆನ್ನಾಗಿ ಬರ್ತಾ ಇದೆ ಸರ್. 50 ಟನ್ ಬರ್ತಾವೆ ಸರ್. ನಾವು ಟಾರ್ಗೆಟ್ ಇಟ್ಟಿದ್ದೀವಿ, ಸಂಕೇಶ್ವರದೊಂದು ವೆರೈಟಿ ಇಟ್ಕೊಂಡು 100 ಟನ್ ಬೆಳಿಬೇಕಂತ ನಾವು ಟ್ರೈ ಮಾಡ್ತೀವಿ ಸರ್. 1374 ಒಂದು ವೆರೈಟಿ ಏಷ್ಯನ್ ಕೆ ನಮ್ಮ ಸಂಜಯ್ ಪಾಟೀಲ್ರು ಡೆವಲಪ್ ಮಾಡಿದ್ದು ಸರ್. ಅದು ಭಾಳ ಒಳ್ಳೆ ತಳಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೊಂದು ಸ್ವಲ್ಪ ರೋಗ ಇದೆ, ಅದು ಇನ್ನೊಂದು ಸ್ವಲ್ಪ ಏನೇನು ಮಾಡ್ತಾ ಇದ್ದಾರೆ. ಸ್ವಲ್ಪ ರೋಗ ಕಡಿಮೆ ಆದರೆ 100 ಟನ್ವರೆಗೆ ಹೋಗ್ತೀವಿ ಸರ್. 100 ಟನ್ ನಾವು ಟಾರ್ಗೆಟ್ ಇಟ್ಕೊಂಡು ಕಮ್ ಸೆ ಕಮ್ 70-80 ಅಂತ ಹೋಗ್ತೀವಿ ಸರ್.
0: ಈಗ ತಾವು ಶಂಕೇಶ್ವರ ತಳಿಯನ್ನು ಬೆಳಿತಾನೆ ಅಂತ ಹೇಳಿದ್ರಿ, ಅದನ್ನು ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿ ಎಷ್ಟು ಅಂತರವನ್ನು ಇಟ್ಕೊಂಡ್ರಿ
1: ಸರ್? ಇದು ನಾನು ನಾಟಿ ಮಾಡಿದ್ದು ನಾನೇ ಸ್ವತಃ ಮಾಡ್ಕೋತೀನಿ ಸರ್. ನಾವು ಸೀಡ್ ಟ್ರೀಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಸರ್. ಇಲ್ಲಿ ಸೀಡ್ ಟ್ರೀಟ್ಮೆಂಟ್ ಅಂದರೆ ನಾವು ಬರೇ ಕಬ್ಬ ತಂದು ಉದ್ದು ಕಬ್ಬ ತಂದುಬಿಟ್ಟು ಅದು ಹೆಂಗಾರು 3 ಗಣಿಕೆ 4 ಗಣಿಕೆ ಈ ಥರ ಕಡ್ದು ಹಚ್ಚೋದಿಲ್ಲ ಸರ್. ನಾನು ಸ್ವಂತದ್ದು ಪ್ರಾಕ್ಟೀಸ್. ನಾನು 10-15 ವರ್ಷ ಶುಗರ್ ಕೇನ್ ಬೆಳೀತಾ ಇದ್ರು ಭಾಳ ಅದನ್ನು ತರ್ತೀನಿ. ಪ್ರತಿಯೊಂದು ಗಣಿಕೆ ತೊಗೋತೀನಿ, ಅದಕ್ಕೆ ಯಾವ ಕನ್ ಚೆನ್ನಾಗಿದೆ ತೊಗೋತೀನಿ. ಹಾಂ, ನಾನು 1 ಎಕರೆಗೆ ನನಗೆ ಬೀಜ ಹತ್ತೋದು 15 ಕ್ವಿಂಟಲ್ ಸರ್. ನನ್ನ ಜೊತೆ ಇನ್ನೊಬ್ಬರು ರೈತ 4 ಟನ್ ಅಂದ್ರೆ 40 ಕ್ವಿಂಟಲ್ ಅವನಿಗೆ ಬೀಜ ಬೇಕಾಗತ್ತೆ, ನನಗೆ ಬರೇ 15 ಕ್ವಿಂಟಲ್ ಬೇಕಾಗ್ತದೆ ಸರ್. ಕಾರಣ ಏನಂದ್ರೆ ನಾನು ಸೀಡ್ ಒಂದೊಂದು ಗಣಿಕೆ ಮಾಡ್ಕೋತೀನಿ ಸರ್. ಅದರೊಳಗೆ ಸ್ವಲ್ಪ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೋತೀನಿ. ಸೀಡ್ ಟ್ರೀಟ್ಮೆಂಟ್ ಕೊಂಡು 2 ಪುಟ್ಟಿಗೆ 1 ಹಾಕ್ತೀನಿ, ಫಸ್ಟ್ ಕ್ಲಾಸ್ ಬರುತ್ತೆ, ಅವ್ರಿಗಿಂತ ಹೆಚ್ಚಿಗೆ ನಂದೇ ಬರ್ತದೆ ಸರ್.
0: ಸಾಲಿನಿಂದ ಸಾಲಿಗೆ ಅಂತರ ಒಂದು ಎಷ್ಟು?
1: ಸಾಲಿನಿಂದ ಸಾಲಿಗೆ ಸರ್ ನಂದು 2-3 ಪದ್ಧತಿ ಮಾಡ್ತೀನಿ ಸರ್. ನಂದು 4 ಫೋಟೋ ಇದೆ ಸರ್, 5 ಫೋಟೋ ಇದೆ, 6 ಫೋಟೋ ಇದೆ. ಈ ಸದ್ಯ ನನ್ನ ಸ್ಟ್ಯಾಂಡಿಂಗ್ ಕಂಪ್ನಿ ಇವತ್ತಿಗೆ ನನ್ನ ಹತ್ರ 4 ಫೋಟೋ ಇದೆ ಸರ್. ಇದು 6 ಫೋಟೋದು ಮಾಡೀನಿ, ಜೋಡಿ ಸಾಲು ಮಾಡಿ ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಯಾವ್ದು ನಮ್ಗೆ ಅನುಕೂಲ ಆಗ್ತೈತೆ? 4 ಫೋಟೋದು ಎವರೇಜಬಲ್ ಕ್ರಾಪ್ ಸರ್. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಸರ್, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಏನೋ ಪ್ರಗತಿಪರ ಆಗಬೇಕು, ಏನೋ ಬೆಳಿಬೇಕು, ಎಲ್ಲ ಮಾಡ್ತೀವಿ ಸರ್. ಹವಾಮಾನ ಮಳೆಗಾಲ ನಮ್ಮ ಹತ್ರ ಉಳಿಯೋದಿಲ್ಲ. ಅವಾಗ ಏನೋ ಆಗ್ತೈತಿ, ಎವರೇಜಬಲ್ ಕ್ರಾಪ್ ಯಾವ್ದು ಉಳಿಬೋದಪ್ಪ ಅಂತ ಲಾಸ್ಟಿಗೆ ಒಂದು ಸಾಮಾನ್ಯವಾಗಿ ನಮಗೆ ಯಾವುದು ಲಾಸ್ ಆಗೋದಿಲ್ಲ ಅಂತ ತಿಳ್ಕೊಂಡು ಕೇಸಿಂದ ನಾವೇನು ಮಾಡ್ತೀವಿ, ಡ್ರಿಪ್ ಮಾಡಿ ಇವತ್ತು 4 ಫೋಟೋಗೆ ಬೆಳಿತಾ ಇದ್ದೀವಿ ಸರ್. 4 ಫೋಟೋ ಚೆನ್ನಾಗಿ ಬರುತ್ತೆ. 4 ಫೋಟೋದು ಎಲ್ಲ ರೈತರು ಬೆಳಿಬೇಡ, ನನ್ನ ಮಾತು ಕೇಳಿಬಿಟ್ಟು ನೀವು 5 ಫೋಟೋ 6 ಫೋಟೋ 8 ಫೋಟೋ ತಗೋ ಹೋದ್ರೆ ಒಳ್ಳೆಯದು. ಇವತ್ತು ನಾನು 4 ಬಿಡ್ತೀನಿ, ನಾ ಆದರೂ ಮುಂದಿನ ದಿನದಲ್ಲಿ ನಂದು 6 ಫೋಟೋ ಹೋಗ್ತೈತೆ, 8 ಫೋಟೋ ಹೋಗ್ತದೆ ಸರ್.
0: ತುಂಬ ಸಂತೋಷ ಸಂಜೀವರೇ. ಅದೇ ರೀತಿ ಇಷ್ಟೆಲ್ಲ ತಾವು ಸಾಧನೆಯನ್ನು ಮಾಡಿದ್ದೀರಿ, ಈ ಕೃಷಿಯ ಸಾಧನೆಯನ್ನು ಕಂಡ ತಮಗೆ ಯಾವ ಯಾವ ಪ್ರಶಸ್ತಿಗಳು ಲಭಿಸ್ಯವ
1: ಸರ್? ನನಗೆ ಪ್ರಶಸ್ತಿಗಳು ನನ್ನ ಸಾಧನೆ ನೋಡಿಕೊಂಡು ಇಲಾಖೆಯಿಂದ ಕರ್ನಾಟಕ ಸರ್ಕಾರದಿಂದ ಆತ್ಮದಲ್ಲೇ ಶ್ರೇಷ್ಠ ಕೃಷಿಕರ ಅಂತ ತೊಗೊಂಡಿದ್ದೀನಿ ಸರ್. ತಾಲೂಕು ಮಟ್ಟದಲ್ಲಿ ನನ್ನ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಸರ್. ಆಮೇಲೆ ನಮ್ಮ ಆನಂದ್ ದೇವ್ರ ಅಂತೇಳಿ ಅವರಿದ್ದಾರೆ, ಅವರೊಂದು ಕಾರ್ಯಕ್ರಮ ಮಾಡ್ತಾರೆ, ಅವರು ಒಳ್ಳೆ ರೈತ ಅಂತ ಅವರು ನನ್ನ ಪ್ರಶಸ್ತಿ ಕೊಟ್ಟರು ಸರ್. ಮಹಾರಾಜ್ ಸಾಂಗ್ಲಿ ಕರೆಸಿ, ನನ್ನ ಸಾಂಗ್ಲಿ ಎಂ ಪಿ ಅವರು ಶ್ರೇಷ್ಠ ಕೃಷಿ ಕರೆಸಿದ ಅಂತ ಮರಾಠಿ ಒಳಗೆ, ಅವರು ಇಲ್ಲಿಂದ ಕರೆಸಿ ನನಗೆ ಅಲ್ಲಿ ಸನ್ಮಾನ ಮಾಡ್ಕೊಳ್ಳಿ ಸರ್. ಅವ್ರು ಸನ್ಮಾನ ಮಾಡೋದ್ರಿಂದ ನನಗೊಂದು ಸ್ಫೂರ್ತಿಯಾಗಿ ನಾನು ಇದರಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ನನ್ನಿಂದ ಇನ್ನೊಂದು 4 ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಪ್ರಶಸ್ತಿ ಭಾಳ ಬಂದವು ಸರ್, ಸನ್ಮಾನ ಭಾಳ ಆಗಿದಾವೆ ಸರ್.
0: ತಾವು ಇನ್ನೂ ಕೃಷಿಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಸಂಪೂರ್ಣ ಸಾವಯವ ದ್ರಾಕ್ಷಿನ ಬೆಳಿಬೇಕನ್ನುವಂಥ ತಮ್ಮ ಕನಸು ಆದಷ್ಟು ಬೇಗ ನನಸಾಗಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತ ಹೇಳ್ತಾ, ಯಾರಾದರೂ ರೈತರು ಈಗ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಿರ್ತಾರೆ, ಅವ್ರಿಗೆ ತಾವು ದ್ರಾಕ್ಷಿ ಬೆಳಿಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
1: ಸರ್, ಎಲ್ಲ ರೈತ ಬಾಂಧವರಲ್ಲಿ ನಮಸ್ಕಾರ, ಭಾಳ ವಿನಂತಿ ನಿಮ್ಮಲ್ಲಿ. ಕಾರಣ ಏನಂದರೆ ನಾವೆಲ್ಲ ದ್ರಾಕ್ಷಿ ರೈತರಿದ್ದೀವಿ, ದ್ರಾಕ್ಷಿ ರೈತರಲ್ಲಿ ಹಾನಿನೂ ಗೊತ್ತು ಲಾಭನೂ ಗೊತ್ತು ನಮಗೆರಡು. ಆದರೆ ದಯಮಾಡಿ ಎಲ್ಲ ರೈತರು ಇನ್ನು ಮುಂದೆ ಬೆಳೆಯುವಾಗ ಕ್ವಾಲಿಟಿ ಕಡೆ, ಉತ್ಕೃಷ್ಟ ಗುಣಮಟ್ಟದ ಕಡೆ ನೀವು ಬೆಲೆ ಕೊಡ್ರಿ, ನಮ್ಮ ದುಡ್ಡು ನಮ್ಮ ಹುಡುಕಾಡ್ಕೊಂಡು ಬರ್ತೈತಿ. ನಾವು ರೈತರು ದಡ್ಡತನ ಮಾಡೋದು ಬೇಡ, ನಾವು ಮೊದಲೇ ಥರ ಕಳಪೆಯ ದ್ರಾಕ್ಷಿ ಬೆಳೆಯೋದು ಬೇಡ. ಒಳ್ಳೇದು ಬೆಳೆಯೋಣ, ಕಡಿಮೆ ಬೆಳೆಯೋಣ, ದುಡ್ಡು ಹೆಚ್ಚು ಮಾಡೋಣ, ಅದು ಸಾಧ್ಯ ಇದೆ. ಸಾವಯವದ ಕಡೆ ಬರೋಣ, ಅತಿ ರಾಸಾಯನಿಕ ಬೇಡ, ಭಾಳ ಕಷ್ಟ ಇದೆ. ಯಾಕಂದರೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ನಾವು ಬೆಳೆದಿದ್ದು ನಾವು ತಿನ್ನೋಕ್ಕಾಗಲ್ಲ, ನಾವು ಬೆಳೆದಿದ್ದು ಬೇರೆಯವ್ರಿಗೆ ಕೊಡಬೇಕು. ಅದಕ್ಕೆ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಬೇರೆಯವರು ಇವತ್ತು ಮಾರ್ಕೆಟ್ ಡಿಮ್ಯಾಂಡ್ ಭಾಳ ವ್ಯತ್ಯಾಸ ಇದೆ. ಏನು ಬಿಡ್ತಿದ್ದಾರೆ ಅವರು, ಸಾವಯವ ಆಹಾರ ಬಯಸ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ. ಅದರಲ್ಲಿ ನಾವು ವಿಶೇಷವಾಗಿ ನಾವು ಬಿಜಾಪುರ ಬಾಗಲಕೋಟೆ ರೈತರು ಅಂತೂ ನಾವು ಎಕ್ಸ್ಪೋರ್ಟ್ನಲ್ಲಿ ಭಾಳ ಹಿಂದಿದ್ದೀವಿ. ಈಗೇನೋ ಒಂದು ಸಂಸ್ಥೆ ಮಾಡ್ತಾ ಇದೆ, ತಿಕೋಟದಲ್ಲಿ ಒಂದು ಸಂಸ್ಥೆ ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಮಾಡಬೇಕಂತ. ಇದನ್ನು ಭಾಳ ಗಮನ ಇಟ್ಕೊಳ್ಳೋಣ. ವಿಷಕಾರಿ ಔಷಧಗಳನ್ನು ವಿಜ್ಞಾನಿಗಳು ಹೇಳಿದಷ್ಟು ದಿವಸ ಮೊದಲೇ ಸ್ಪ್ರೇ ತೊಗೊಳ್ಳೋಣ, ಅದಕ್ಕಿಂತ ನಂತರ ಬೇಡ. ಒಳ್ಳೆ ಆಹಾರ ಅವ್ರಿಗೆ ಕೊಡೋಣ, ನಾವು ಆಹಾರ ನೀಡೋರು, ನಾವು ಇನ್ನೊಬ್ರಿಗೆ ವಿಷ ಹಾಕೋದು ಬೇಡ. ವಿಷರಹಿತ ಆಹಾರ ಕೊಡ್ಲಾಕ, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ವಿಷರಹಿತ ಅವ್ರಿಗೆ ಕೊಡೋಕೆ ನಾವು ಪ್ರಯತ್ನ ಮಾಡೋಣ. ಇಷ್ಟು ಹೇಳಿ ನೀವು

0: ಮಾಡಿ ಒಳ್ಳೆ ಹಾರನ ಜನರಿಗೆ ಹಾಕೋಣ, ವಿಷ ಹಾಕೋದು ಬೇಡ ಅಂತ.
1: ತಾವು ಏನು ಹೇಳ್ತಾ ಇದ್ದೀರಾ ಅಂದ್ರೆ ಎಲ್ಲರೂ ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಸಾವಯವ ಪದ್ಧತಿಯ ಕೃಷಿ ಮಾಡ್ರಿ ಅಂತ ತಮ್ಮ ಅನಿಸಿಕೆ.
0: ಎಲ್ಲರೂ ಇರುತ್ತೆ ದಯಮಾಡಿ, ಒಮ್ಮೆ ನಾನು ಹೇಳಿದ್ರು ಕೇಳೋದಿಲ್ಲ, ನನಗೆ ಗೊತ್ತದು. ಯಾಕಂದ್ರೆ ನಾನು ದ್ರಾಕ್ಷಿ ರೈತ ಇರೋದ್ರಿಂದ ಭಾಳ ನನಗೂ ಅನುಭವ ಐತಿ, ನಿಮಗೂ ಅನುಭವ ಐತಿ. ದಯಮಾಡಿ ಹಂತ ಹಂತವಾಗಿ ಆದರೂ ಬನ್ನಿ. ಜನರು ನಮ್ಮ ನಂಬಿ ನಮ್ಮ ಆಹಾರ ತಿಂತಾ ಇದ್ದಾರೆ, ಸೇವಿಸ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಮೋಸ ಮಾಡೋದಿಲ್ಲ, ಮೋಸ ಮಾಡೋದು ಬೇಡ. ಹಿಂದೂ ನಾವು ಮಾಡಿಲ್ಲ, ಮುಂದೂ ನಾವು ಮಾಡೋದು ಬೇಡ. ಇದಕ್ಕಿಂತ ಒಳ್ಳೆ ಆಹಾರನ ಕೊಡೋಣ ಸರ್, ಎಲ್ಲರೂ ರೈತರು ನಾವೆಲ್ಲರೂ ಕೂಡಿ ಒಳ್ಳೆ ಆಹಾರನ ಕೊಡೋಣ.
1: ತುಂಬ ಸಂತೋಷ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ದ್ರಾಕ್ಷಿ ಮತ್ತು ಕಬ್ಬು ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ಈ ದ್ರಾಕ್ಷಿ ಕೃಷಿ ಕುರಿತು ತಮ್ಮಿಂದ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ನನ್ನ ನಂಬರು 9444-88-66-965.
1: ಆತ್ಮೀಯರಿ, ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9448-86-65 ಈ ನಂಬರ್ಗೆ ಕರೆ ಮಾಡಿ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವ್ರ ಜೊತೆ ಮಾತಾಡಿ ಈ ದ್ರಾಕ್ಷಿ ಮತ್ತು ಕಬ್ಬು ಕೃಷಿಯ ಕುರಿತು ಅವರಿಂದ ಮಾಹಿತಿಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಮತ್ತು ಸಮಗ್ರ ಕೃಷಿ, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ಮತ್ತು ಕಬ್ಬು ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಅದರಂತೆ ನನ್ನಿಂದನೂ ಆಕಾಶವಾಣಿಗೆ ನಮ್ಮ ರೈತರಲ್ಲಿ ಸಂಪರ್ಕ ಸಾಧಿಸ್ಲಿಕ್ಕೆ ನೀವು ಏನು ಕೊಂಡಿ ಆಗಿದ್ದೀರಲ್ಲ, ನಿಮ್ಗೆ ತುಂಬ ತುಂಬ ಧನ್ಯವಾದಗಳು.
1: ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಈಗ ಸಮಯ ರಾತ್ರಿ 7:33:11 ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತಡುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ

0: ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು ತಯಾರಿಕಾ ಘಟಕಗಳಿಂದ 9,500 ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026 ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ

ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣ ಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027 ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂ ಸರಕರಣ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಇನ್ನೊಂದೆಡೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಎನ್ಕೌಂಟರ್ನಂತಹ ಗಂಭೀರ ಪ್ರಕರಣದ ಬಗ್ಗೆ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕಿತ್ತೆಂದು ಆರ್ ಅಶೋಕ ಆಗ್ರಹಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಕೂಡ ಈ ಘಟನೆಯನ್ನು ಖಂಡಿಸಿದ್ದು ತಮಿಳರಿಗೆ ರಕ್ಷಣೆ ಇಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದ ವಿಚಾರವಲ್ಲ ಎಂದು ಹೇಳಿದರು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಅರಣ್ಯ ಸಚಿವರು ಘಟನೆಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮೊದಲು ಪ್ರಶ್ನೋತ್ತರ ಅವಧಿ ಮುಗಿಯಲಿ, ಬಳಿಕ ಸಚಿವರು ಹೇಳಿಕೆ ನೀಡಲಿದ್ದಾರೆ ಎಂದು ತಿಳಿಸಿದರು.

ವಿಪಕ್ಷದವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಈ ರೀತಿ ಚರ್ಚೆ ನಡೆಸುವುದು ಸರಿಯಲ್ಲ, ಕಲಾಪವನ್ನು ನಿಯಮಾನುಸಾರ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮೃತಪಟ್ಟವರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೂ ಅನುಕಂಪವಿದೆ, ಸರ್ಕಾರ ಉತ್ತರ ನೀಡಲು ಸಿದ್ದವಿದೆ, ಆದರೆ ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ, ಮೊದಲು ಪ್ರಶ್ನೋತ್ತರ ಅವಧಿ ನಡೆಯಲಿ ಎಂದು ಹೇಳಿದರು. ಈ ವೇಳೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸದನಕ್ಕೆ ಆಗಮಿಸಿದರು. ಸಚಿವರು ಉತ್ತರ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಘಟನೆ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರಿಗೂ ಜೀವಹಾನಿ ಮಾಡುವ ಉದ್ದೇಶ ಇರಲಿಲ್ಲ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು. ಸಚಿವರ ಹೇಳಿಕೆಯ ಬಳಿಕ ಪ್ರತಿಪಕ್ಷ ನಾಯಕರು ಸ್ಪಷ್ಟನೆ ಕೇಳಲು ಮುಂದಾದಾಗ ಆಡಳಿತ ಪಕ್ಷದ ಸಚಿವರು ನಿಯಮಗಳ ವಿಚಾರವನ್ನು ಮುಂದಿಟ್ಟರು. ಸಭಾಧ್ಯಕ್ಷರ ಅನುಮತಿಯ ಬಳಿಕ ಸಚಿವರು ಹೇಳಿಕೆ ನೀಡಬಹುದು, ಹೇಳಿಕೆಯ ಮೇಲೆ ಚರ್ಚೆಗೆ ಅವಕಾಶವಿಲ್ಲ, ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದರೆ ಸ್ಪಷ್ಟನೆಗಳನ್ನು ಮಾತ್ರ ಕೇಳಬಹುದು ಎಂದು ವಾದಿಸಿದರು. ಇದಕ್ಕೆ ಪ್ರತಿಪಕ್ಷದ ನಾಯಕರು, ನಾವು ಚರ್ಚೆ ನಡೆಸುತ್ತಿಲ್ಲ, ಕೇವಲ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದೇವೆ ಎಂದು ತಿಳಿಸಿದರು. ಘಟನೆಯ ಬಳಿಕ ಕೆಲವು ದುಷ್ಕರ್ಮಿಗಳು 7 ಬೇಟೆ ಶಿಬಿರಗಳು ಹಾಗೂ 9 ವಸತಿ ಗೃಹಗಳಿಗೆ ಹಾನಿ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಪ್ರಕರಣವನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ಲೋಪ ಕಂಡುಬಂದರೆ ಅವರ ವಿರುದ್ದವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಈ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ದರಿಂದ ಗದ್ದಲ ಉಂಟಾಗಿ ಕಲಾಪವನ್ನು ಕೆಲಕಾಲ ಮುಂದೂಡಿದ ಪ್ರಸಂಗವೂ ಜರುಗಿತು. ಭೋಜನ ವಿರಾಮದ ನಂತರ ಮುಂದೂಡಲ್ಪಟ್ಟ ಸದನ ಮತ್ತೆ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು, ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮರ್ಪಕವಾದ ಉತ್ತರ ನೀಡಲು ಸಿದ್ದವಿದೆ, ನೀವು ಮೊದಲು ನೋಟಿಸ್ ಕೊಡಿ, ಅದರ ಮೇಲೆ ಸಭಾಧ್ಯಕ್ಷರು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ, ಸದನವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಸಾಕಷ್ಟು ಪ್ರಚಲಿತ ಸಮಸ್ಯೆಗಳಿದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಪ್ರತಿಪಕ್ಷಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಸದನವನ್ನು ಮತ್ತೆ ಕೆಲಕಾಲ ಮುಂದೂಡಿದರು. ಪುನಃ ಸದನ ಸೇರಿದಾಗ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಸದಸ್ಯರ ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾಗದ ಪತ್ರಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಬಳಿಕ ಕಲಾಪವನ್ನು ಸಭಾಧ್ಯಕ್ಷರು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ 3ನೇ ದಿನವಾದ ಇಂದು ವಿಧಾನಸಭೆ ವಿಪಕ್ಷಗಳ ಗದ್ದಲ, ಕಲಾಪ ಮುಂದೂಡಿಕೆ ಹಾಗೂ ಪ್ರಶ್ನೋತ್ತರ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಹನೂರು ತಾಲೂಕಿನಲ್ಲಿ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೃತ್ಯ, ಇದಕ್ಕೆ ಯಾರು ಹೊಣೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಭಾಪತಿ ಸದನದ ನಿಯಮದಂತೆ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಮೊದಲು ಸದನ ನಡೆಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಒಪ್ಪದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣ ಗಂಭೀರವಾಗಿದ್ದರೂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿ ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆಯಿತು. ಸರ್ಕಾರದ ಪರವಾಗಿ ಸಚಿವರಾದ ಶಿವರಾಜ್ ತಂಗಡಗಿ, ಯುಟಿ ಖಾದರ್, ರಾಯರೆಡ್ಡಿ, ಯತೀಂದ್ರ ಮಾತನಾಡಿದರು. ಪ್ರತಿಪಕ್ಷಗಳ ಸಾಲಿನಿಂದ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಭೋಜೇಗೌಡ, ಶರವಣ ಮತ್ತಿತರರು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಧಾನದ ಸಭೆ ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು, ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ,

ಯೋಗೀಂದ್ರ ವಿರುದ್ಧ ತನಿಖೆ ನಡೆದು ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ. ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಪಡೆಯಲೇಬೇಕು ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ಈ ಹಂತದಲ್ಲಿ ಪೀಠದಿಂದ ಎದ್ದು ನಿಂತ ಸಭಾಪತಿ ಸಲೀಂ ಅಹಮದ್ ಅವರು ಯಾವುದೇ ಕಡತಕ್ಕೆ ಹೋಗುವುದಿಲ್ಲ ಎಂದು ಗದ್ದಲದಲ್ಲಿಯೇ ಪ್ರಶ್ನೋತ್ತರ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಭೋಜನ ವಿರಾಮದ ನಂತರ ಸದನ ಆರಂಭಗೊಳ್ಳುತ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು. ಆಗ ಸಭಾಪತಿ ಸಲೀಂ ಅಹಮದ್ ಅವರು ಈಗಾಗಲೇ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಲಾಗಿದೆ, ಅಲ್ಲಿ ವಿಪಕ್ಷ ಸದಸ್ಯರು ಸದನ ನಡೆಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಈಗ ಮತ್ತೆ ಬದಲಾವಣೆ ಮಾಡಿರುವುದು ಸರಿಯಲ್ಲ, ಪೀಠಕ್ಕೆ ಗೌರವ ನೀಡಿ ಎಂದರು. ಹನೂರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಮೇಲ್ಮನೆಯಲ್ಲಿ ಉತ್ತರ ನೀಡಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು, ಮೃತರು ಬೇಟೆಗಾರರಾಗಿದ್ದರೆ ಅವರ ವಿರುದ್ದವೂ ಕಾನೂನು ಕ್ರಮ ಜರುಗಲಿ, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ, ಅಧಿಕಾರಿಗಳು ಅವರನ್ನು ಬಂಧಿಸಬಹುದಾಗಿತ್ತು, ಆದರೆ ಮೂವರನ್ನು ಸಾಯಿಸುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಮಾತನಾಡಿ, ತಪ್ಪಿತಸ್ಥರ ಅರಣ್ಯ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಈ ವಿಚಾರವಾಗಿ ಸಿಟಿ ರವಿ ಪುಟ್ಟಣ್ಣ ಸೇರಿದಂತೆ ಆಡಳಿತ ಹಾಗೂ ಪಕ್ಷದ ಸದಸ್ಯರು ಮಾತನಾಡಿ, ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಂತದಲ್ಲಿ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆ ನಡೆಸಲು ಆಗ್ರಹಿಸಿ ಘೋಷಣೆ ಕೂಗಿದಾಗ ಸದನದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯ ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿ 8:45. ಇನ್ನು ಮುಂದೆ ಕೇಳಿ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು.

0: ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಿಸ್ ಲೀಲಾವತಿ, ನಾಗರಹಾವು, ಕಳ್ಳಕುಳ್ಳ, ಸತಿ ಸುಕನ್ಯಾ, ಬೆಂಕಿ ಬಿರುಗಾಳಿ ಹಾಗೂ ನಾಂದಿ ಚಿತ್ರಗಳ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಈ ಕಾರ್ಯಕ್ರಮ ಮೂಡಿಬಂದದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗ ಸಮಯ ರಾತ್ರಿ 8:30. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಪ್ಯಾರ್ ದಿವಾನಾ ಹೋತಾ ಹೈ ಹಾಗೂ ಖಯಾಮತ್ ಸೆ ಖಯಾಮತಕ್ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ರಾತ್ರಿ 8:44:35. ಇನ್ನು ಮುಂದೆ ಸರಿಯಾಗಿ 8:45 ಸಮಾಚಾರ ಸಂಧ್ಯಾ, 9:00 ನ್ಯೂಸ್ @9 ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಯ ಆಗಿದೆ 9:15. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಪೂಜ್ಯ ಎಂ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ, ಮೇಲೆ ನೀಲಿ ಆಗಸ.

ಇದುವರೆಗೂ ಎಂಎನ್ ವ್ಯಾಸರಾವ್ ಅವರ ಒಂದು ರಚನೆಯನ್ನ ಕೇಳಿದ್ರಿ. ಪೂಜ್ಯ ಎಂ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ, ಕರ್ನಾಟಕ ಬರೀ ನಾಡಲ್ಲ.

ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರೂಪಕುಲ ಎಂಎಸ್ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಪರಲೋಕ ಭಯ, ಮಂದಾರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ.

ಇದುವರೆಗೂ ಸುರುಟಿ ರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರಂಗಾಬಾರೋ ಸಿಂಧು ಭೈರವಿ ರಾಗ ಆದಿತಾಳದಲ್ಲಿ ಪುರಂದರ ದಾಸರ ಒಂದು ರಚನೆಯೇ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.

ಸಮಯ ಸರಿಯಾಗಿ 10 ಗಂಟೆ. ಆಕಾಶವಾಣಿ. ವನಿತಾ ವಿಹಾರದ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮ ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡಿಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು

ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಲಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನು

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ

0: ಕೂರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ ಮಾಸ ತಿಥಿ ನಕ್ಷತ್ರ ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
1: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ 5 ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೋರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ 2 ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೋರಸ್ಥಾಪನೆ ಮಾಡಿ ಅದಕ್ಕೆ ಪೂಜಿಸಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕ್ ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ ಸರ್ವ

0: ಅರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಾನೂ ಕರೀತಾರೆ. ಸಾಮೆ ಅಕ್ಕಿನ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನ

0: ತೊಳೆದು 2¼ ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡ ಅನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆನ ತೆಗೆದು ತುರಿದಿದ್ದು 1 ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, 2 ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದ್ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆಯನ್ನು ಮಾಡಿ ಮಡಿಸಿದ ನಂತರ ಅದರ ಅಂಚನ್ನು ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ

0: ಹಾಗಿದ್ರೆ ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಿಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡ್ಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ

0: ಒಂದು ಉದ್ಧರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
1: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯ್ತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಮೊದಲಾಗಿ ವ್ರತಕತೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತಕತೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣ ಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕಪ್ರಸಿದ್ಧಿಯಾಗಿದೆ.
0: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತಾ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ಆಶಾ.

ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ಜಾಣ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗೀತ ಚಂದ್ರಿಕೆ ಕೇಳ್ತಾ ಇದ್ರ ಕೇಳುಗರೆ, ಇನ್ನು ಮುಂದೆ ಕೇಳಿ ವಜೀದ್ ಮಿಕಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ತೇರಿ ಮೇರಿ ಕಹಾನಿ ಚಿತ್ರದ ಗೀತೆ, ಪ್ರಸೂನ್ ಜೋಶಿಯವರ ಸಾಹಿತ್ಯ, ಸಜ್ಜಿದ್ ವಜೀದ್ ಅವರ ಸಂಗೀತ ಗೀತೆಗಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿದಂತಹ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿದೆ.

ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಾ? ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರಗಳಲ್ಲಿ ಚಿನ್ನ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಚಿತ್ರ ಅವರು ಹಾಡಿರುವಂತಹ ಪ್ಯಾರ್ ತುನಿ ಕ್ಯಾ ಕಿಯಾ ಚಿತ್ರದ ಗೀತೆ. ನಿತಿನ್ ರಾಯ್ವಾಕರ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಚೌಟ ಅವರ ಸಂಗೀತವಿದೆ.

ಸಮಯ ರಾತ್ರಿ 11:05:10. ಇಲ್ಲಿಗೆ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಮುಗಿಯಿತು. ಮತ್ತೆ ನಮ್ಮ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಅಲ್ಲಿಯವರೆಗೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.